ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಈ ದಿನ 1948 ಶಕವರ್ಷ ಜ್ಯೇಷ್ಠ ಮಾಸದ 22ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 12ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸಮಯ 6:01 ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಾಗ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ಸುಪ್ರೀಂಕೋರ್ಟ್ ಆದೇಶ ನೀಡಿದೆ. ಇದೇ ವೇಳೆ ಗೃಹಿಣಿಯರು ರಾಷ್ಟದ ನಿರ್ಮಾತೃಗಳು ಎಂದು ಬಣ್ಣಿಸಿದೆ. ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಮೂಲ್ಯ ಅಭಿಪ್ರಾಯಗಳು ಹಾಗೂ ಅವರ ರಾಜ್ಯಗಳಲ್ಲಿ ಕೈಗೊಂಡಿರುವ ಕಾರ್ಯಗಳಿಂದ ನೀತಿ ಆಯೋಗಕ್ಕೆ ಮಹತ್ವದ ಒಳನೋಟಗಳು ಲಭಿಸಿವೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಹರಿ ತಿಳಿಸಿದ್ದಾರೆ. ಸಭೆಯ ಬಳಿಕ ಮಾಧ್ಯಮಗಳಿಗೆ ಅವರು ಮಾಹಿತಿ ನೀಡಿದ್ದಾರೆ. ಮಧ್ಯಪ್ರದೇಶದ 3 ರಾಜ್ಯಸಭಾ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಅವಿರೋಧವಾಗಿ ತನ್ನದಾಗಿಸಿಕೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡ ಹಿನ್ನೆಲೆಯಲ್ಲಿ ಬಿಜೆಪಿಯ ತರುಣ್ ಜುಗ್, ರಜನೀಶ್ ಕುಮಾರ್ ಅಗರ್ವಾಲ್, ಮಹೇಶ್ ಕೇವತ್ ಆಯ್ಕೆಯಾಗಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಪಕ್ಷದ ಮತ್ತೋರ್ವ ರಾಜ್ಯಸಭಾ ಸದಸ್ಯರಾದ ಪ್ರಕಾಶ್ ಚಿಕ್ ಬಾರೈಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ. 2014-15 ಸುಮಾರು 8.5 ಲಕ್ಷ ಕೋಟಿ ರೂಪಾಯಿಗಳಿದ್ದಂತಹ ಭಾರತದ ಜವಳಿ ಮಾರುಕಟ್ಟೆ ಈಗ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆಗಳ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೃಷಿಯ ನಂತರ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ನೀಡುವ ಕ್ಷೇತ್ರ ಜವಳಿ ಉದ್ಯಮವಾಗಿದೆ ಎಂದು ಹೇಳಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭಗೊಳ್ಳಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ ಹ್ಯಾಮ್ನ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವಂತಹ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಭಾರತಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಇದೀಗ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕದಲ್ಲಿ ಈ ದಿನ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ನಂತರ ಭಾವಗೀತೆ, ಚಿತ್ರಗೀತೆ, ದಿನವಿಶೇಷ ಮುಂತಾದ ಮಾಹಿತಿಗಳನ್ನು ಆಲಿಸಲಿದ್ದೀರಿ. ಇಂದು 7:15 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ ವಿ ರವಿಕುಮಾರ್, ಜಂಟಿ ಆಯುಕ್ತರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಸ್ ನಿರ್ಮಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಜನಪ್ರಿಯ ಗೀತೆಗಳು 11:00 ಹಂಗಾಮ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ನಿಮ್ಮ ಕರೆ ನಮ್ಮ ಗೀತೆ. 11:20 ಸಿನಿ ಕ್ವಿಸ್ ಸಿನಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 2:15 ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. 4:00 ಪರಿಮಳ, ಮುಕ್ತ ಮಾತು, ಮಧುರಗಾನ. 5:02 ಕಾರ್ಯಕ್ರಮ ವಿವರಣೆ. ನಂತರ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಇಂದು 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. 5:40 ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಮೂಡಿಬರಲಿದೆ. 6:02 ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 7:20 ಕಗ್ಗದ ಸಿರಿ ಪ್ರಸಾರವಾಗುವುದು. ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವಧ್ವನಿ ಮೂಡಿಬರಲಿದೆ. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ

ಭಯವೇನು ಭಯವೇನು, ಪಂಚತತ್ವ ತಿಳಿದು ಆಧಾರ ನಂಬಿರಲಾಗಿ, ನಿನ್ನನ್ನು ನೀನು ಅರಿಯಲಾಗಿ, ಪರಮಾತ್ಮನಿರಲಾಗಿ, ಭಯವೇನು ಭಯವೇನು. ನಾದೋಪಾಸನೆ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

0: ನಾದೋಪಾಸನೆ ಕೇಳುತ್ತಿದ್ದೀರಿ. ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ನುಡಿ ನಡೆಯುವ ಕಾಲದಲ್ಲಿ ದಾನ ಧರ್ಮ ಮಾಡದಿದ್ದರೆ ಅಡವಿಯೊಳಗೆ ಕೆರೆ ತುಂಬಿ ಬತ್ತಿದಂತೆ ಕಾಣ. ಬರುವುದು ಏನುಂಟು? ಒಮ್ಮೆ ಬರುವ ಕಾಲಕ್ಕೆ ಬರಬಹುದು, ಬಯಕೆ ಬರುವುದರ ಕಣ್ಸನ್ನೇ ಕಾಣು. ಕನಕದಾಸರು ಹಾಗೂ ಮಧುರ ಚಂದರ ನುಡಿ.

ಧಿಮಿಧಿನ್ ಧಿಮಿಧಿನ್ ಧಿಮಿಧಿನ್ ಧಿಮಿ ದುಂದುಭಿನಾದ ಸಂಪೂರ್ಣಮಯೇ ಧಿಮಿಧಿನ್ ಧಿಮಿಧಿನ್ ಧಿಮಿಧಿನ್ ಧಿಮಿ ದುಂದುಭಿನಾದ ಸಂಪೂರ್ಣಮಯೇ ಘಮ ಘಮ ಘಂ ಘಮ ಘಂ ಘಂ ಘಂ ಘಮ

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಪರಿಸ್ಥಿತಿಗಳನ್ನು ಹಾಗೆ ಬಿಟ್ಟು ಬಿಟ್ಟರೆ ಅದು ಎಂದಿಗೂ ಸರಿಹೊಂದುವುದಿಲ್ಲ. ಹೇಗೆಂದರೂ ಚದುರಂಗ, ನಾವು ನಂಬುವ ತತ್ವಗಳಿಗಿಂತ ದೇವರಿಗಿಂತ ನಾವು ಬದುಕುವ ರೀತಿ ಮುಖ್ಯ. ಹೇಗೆಂದರು ಎ.ಎನ್. ಮೂರ್ತಿರಾವ್.

0: ಯಾವ ಕನ್ನಡಿಗನ ಮನೆಯಲ್ಲಿ ಕೆಲವಾದರೂ ಕನ್ನಡ ಕೃತಿಗಳು ಇಲ್ಲವೋ ಅದು ಕನ್ನಡಿಗನ ಮನೆಯೇ ಎಂದು ಪ್ರಶ್ನಿಸುವಂತಾಗಬೇಕು. ಹೀಗೆಂದರು ಕಮಲಾ ಹಂಪನ. ನಾವು ಮಾಡುವ ಕಾರ್ಯವು ಕಾರಣಗಳ ಅನುರೂಪವಾಗಿರುತ್ತದೆ ಎಂದರು ಅನುಪಮ ನಿರಂಜನ.
1: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ. ಓ ಗುರುವೇ ಅಂತರಾತ್ಮ, ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ, ಸ್ವೀಕರಿಸು ಓ ಗುರುವೇ ಅಂತರಾತ್ಮ. ಕುವೆಂಪು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-0 ಗೋಲುಗಳ ಅಂತರದಿಂದ ಭರ್ಜರಿ ಜಯ ದಾಖಲಿಸಿದೆ. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಪಿಸಿಪಿಎನ್ಜಿಟಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಆಹ್ವಾನದ ಮೇರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ 15-17ರವರೆಗೆ ನಡೆಯುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಎವಿಯನ್ಗೆ ತೆರಳಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗಾಯ್ ಪರ್ಲೆಮೆನ್ ಮತ್ತು ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬೂಡ್ಲಿಗೇರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಜೊತೆಗೆ ಸ್ವಿಟ್ಜರ್ಲೆಂಡ್ನ ಪ್ರಮುಖ ಔಷಧೋದ್ಯಮ ಪ್ರತಿನಿಧಿಗಳ ಜೊತೆ ಮಾತುಕತೆ ನಡೆಸಲಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ರಾಜ್ಯದ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರ ಅವಿರೋಧ ಆಯ್ಕೆಯನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಘೋಷಣೆ ಮಾಡಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಜೈಸಲ್ಮೇರ್ನ ರಾಮಘಡದಲ್ಲಿ 20 ಕಿಲೋವ್ಯಾಟ್ ಆಕಾಶವಾಣಿ ಎಫ್ಎಂ ಟ್ರಾನ್ಸ್ಮಿಟರ್ ಅನ್ನು ಆಕಾಶವಾಣಿ ಜೈಪುರ ಆವರಣದಿಂದ ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ಈ ಸೇರ್ಪಡೆಯೊಂದಿಗೆ ರಾಜಸ್ಥಾನದಲ್ಲಿ ಎಫ್ಎಂ ಟ್ರಾನ್ಸ್ಮಿಟರ್ಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಕೃಷಿ ಇಲಾಖೆ ಚಿತ್ರದುರ್ಗ ವ್ಯಾಪ್ತಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಸಹಯೋಗದಲ್ಲಿ ಇದೇ 14ರಂದು ಹೊಳಲ್ಕೆರೆ ತಾಲೂಕಿನ ರಂಗಾಪುರದ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದಲ್ಲಿ ಸಹಜ ಕೃಷಿ ಕುರಿತು 1 ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಶ್ರೀಲಂಕಾದ ದಂಬುರದಲ್ಲಿ ನಡೆದಂತಹ ತ್ರಿರಾಷ್ಟ್ರ ಏಕ ಕ್ರಿಕೆಟ್ ಟೂರ್ನಿಯ ಮಳೆ ಬಾಧಿತ 2ನೇ ಏಕದಿನ ಪಂದ್ಯ ರದ್ದುಗೊಳಿಸಲಾದ ಹಿನ್ನೆಲೆಯಲ್ಲೇ ಆಫ್ಘಾನಿಸ್ತಾನದ ಎ ತಂಡ ಭಾರತದ ಎ ತಂಡದ ವಿರುದ್ದ ಡಿಎಲ್ಎಸ್ ನಿಯಮದ ಅನ್ವಯ 4 ರನ್ಗಳಿಂದ ಜಯ ದಾಖಲಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ.
3: ಪೊಲೀಸ್?
4: ಮಿಸ್ ಸೀಮಾ?
3: ಹೌದು.
4: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಅಂದ್ರೆ ನಾನು
4: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
4: 1,00,000 ಕೊಡಿ, ಬಚಾವ್ ಆಗ್ತೀರಾ.
3: ಅಷ್ಟೊಂದ್ ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
5: ಹಲೋ ಮಮ್ಮ.
3: ಹಾಯ್.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047 ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲಾಗುತ್ತಿದೆ. 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 ಇಯರ್ಸ್ ಆಫ್ ನಾರಿಶಕ್ತಿಯೊಂದಿಗೆ ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015 ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಸುಕನ್ಯಾ ಸಮೃದ್ಧಿ ಯೋಜನೆ, ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನ ತೆರೀಬಹುದು. ಮಗಳ ವಯಸ್ಸು 10 ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1 ಮುಂದೆ ಬರುವ March 31 ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31 ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ 1/2 ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ಮುಂಚೆ ಒಟ್ಟು ಮೊತ್ತವನ್ನ ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಳಬಹುದು.
1: ಕೇಂದ್ರ ಆಯುಷ್

0: ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14ರಿಂದ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ, 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ದಿನಗಳ ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರ ಕಲಂ 36A ಅಡಿ ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002ರಲ್ಲಿ ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ, ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
4: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿಂದ ಜೆನ್ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಪಿಯುಸಿ ಡಿಗ್ರಿ ಡಿಪ್ಲೊಮೋ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ 18-29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
0: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026ರ ಕಪ್ ಅನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20ರಿಂದ July 12ರವರೆಗೆ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು 3:00 ಗಂಟೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ.

0: ಇಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ದಿನ ವಿಶೇಷ ಮಾತು ಮಾಹಿತಿ ಪ್ರಕಟಣೆ ಪ್ರಚಲಿತ, ಭಾವಗೀತೆ ಚಿತ್ರಗೀತೆ ಶುಭೋದಯ ಕರ್ನಾಟಕದಲ್ಲಿ. ಇವತ್ತಿನ ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ.
2: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
4: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
4: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
5: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ.
4: ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ತೆ.
4: ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಿಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
6: ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂತದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂತದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ. ಇದರಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂತದ್ದು ನಾವು ಕಾಣ್ತೇವೆ.
4: ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
6: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14ರಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ, ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸಬೇಕು ಅಂತೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲ ಕಾರ್ಮಿಕರು ಅಂತಿದ್ರು, ಈಗ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂತಹದ್ದು.
4: ಆದ್ರೆ ಇತ್ತೀಚೆಗೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೆ ಇದ್ದೀವಿ. ಈಗ ಎಲ್ಲ ಕಡೆ ಕಾಣುವಂಥದ್ದು ರಿಯಾಲಿಟಿ ಶೋಗಳು, ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು

0: ಇದರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
1: ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18ನೇ ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ, ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತಹದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು, ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೇ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
0: ತಿಂಗಳಲ್ಲ,
1: ನಿರಂತರವಾಗಿ 27 ದಿನ ಕೆಲಸ ಮಾಡೋದಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನ ಆ ಮಗುಗೆ ಕೊಡಬೇಕು ಅನ್ನುವಂಥದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
0: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
1: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದೋ ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮ್ಗೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನು ರಕ್ಷಣೆ ಮಾಡುವಾಗ ನಮಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಿಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೀವಿ ಅನ್ನುವಂತ.
0: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ?
1: ನಮಗೆ ಮಕ್ಕಳ ಸಹಾಯವಾಣಿ 1098 ಇರಬಹುದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ

0: ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ್ದು ಕ್ರಮಗಳಾಗ್ತದೆ.
1: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರು ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
0: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನು ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
1: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?
0: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರನ್ನು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ, ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಇಲ್ಲಾಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
0: ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನು ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂತದ್ದು.
1: ಇಂತಹ ಘಟನೆಗಳು ಏನಾದರೂ ಕಂಡು ಬಂದಿದೆಯಾ?
0: ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, 1,000 ಮೊಕದ್ದಮೆಗಳನ್ನ ದಾಖಲಿಸಿದ್ದಾರೆ. ತುಂಬಾ ಎಲ್ಲಾ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ, ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ ಅನ್ನುವಂಥದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ, ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರದು, ಹೆಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ SB ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
0: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನು ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ.
2: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾ SB ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಇವರೊಂದಿಗೆ

0: ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
0: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
0: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
1: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಶುಭೋದಯ ಕರ್ನಾಟಕದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈಗ ಒಂದು ಭಾವಗೀತೆ.

0: ಮೈಸೂರು ಅನಂತಸ್ವಾಮಿ ಅವರು ಹಾಡಿದ ಬಿಆರ್ ಲಕ್ಷ್ಮಣರಾವ್ ವಿರಚಿತ ಕವನ ಕೇಳಿದಿರಿ. ಈಗ ಸಮಯ 7:35 ಕೇಳೋಣ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ಧಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ಧತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ಧ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೆಯ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ಧಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14ರಿಂದ 16ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು, 1993ರಲ್ಲಿ ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲ ಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು, ಅಂತಾರಾಷ್ಟ್ರೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಕೈಗೆಟುಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ಧ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ದತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್, ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲೆಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು, ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ದತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. COVID-19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025 ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500ಕ್ಕೂ ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಗೆ ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲ ಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ ಎರಡು ದಿನಗಳ ಸ್ವಿಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
4: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
5: ಹಾಗೆ ಹೇಳು ಮತ್ತೆ.
4: ನಿರ್ಮಾ ಶುದ್ಧ ಉಪ್ಪು.
6: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
7: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
0: ಸಮಯ ಆಗಿದೆ 7:46. ಆತ್ಮೀಯರೇ, ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಇವತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ. ನಾದೋಪಾಸನೆಯಲ್ಲಿ ನುಡಿಮುತ್ತು ಇಷ್ಟ ಆಯಿತು ಅಂತ ಕೆಲವರು ಹೇಳಿದಿರಿ. ಮತ್ತೆ ಕೆಲವರು ಹೇಳ್ತೀರಿ, ನಮಗೆ ಭಾವಗೀತೆಗಳು ಇವತ್ತು ಮಿಸ್ ಆಯಿತು, ಪ್ರಾಯೋಜಿತ ಕಾರ್ಯಕ್ರಮ ಬಂದಿದ್ದರಿಂದ ಅಂತ. ಆದರೆ ಭಾವಗೀತೆಗಳನ್ನು ಈಗ ಕೇಳಬಹುದು. 8 ಗಂಟೆಯವರೆಗೆ ಭಾವಗೀತೆಗಳನ್ನು ಪ್ರಸಾರ ಮಾಡ್ತೀವಲ್ಲ ದಿನಾಗಲೂ. ಆತ್ಮೀಯರೇ, ಈಗ ಕೇಳೋಣ ಶಾಂತಾ ಜಯತೀರ್ಥ ಅವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ.

ಒಂದು ಎರಡಾದರೂ ಕಡೆಗೆ ಒಂದೇ ಎಂಬ ತತ್ವವನ್ನು ತೋರಿದವಳೆ, ತೆರೆ ತೆರೆಯ ನೀರ ವೀಣೆಯಲ್ಲಿ ವರಸಾಮಗಾನವನ್ನು ಹಾಡುವವಳೆ, ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವವಳೆ, ಶ್ಯಾಮ ನೀರಧಿಯಲ್ಲಿ ಕರಗಿದವಳೆ ಯಾರಿವಳು? ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದ ಭಾವಗೀತೆಯನ್ನು ಕೇಳಿದಿರಿ. ಹಾಡಿದವರು ಶಾಂತಾಜಯ ತೀರ್ಥ.

ವಿಷ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಜಗದಾಂಬಿಕಾ ಹಂಸವೇಣಿ ಬೆಂಗಳೂರಿನಿಂದ, ಕಿಷ್ಕಿಂಧಾ ನಗರದಿಂದ ಗಂಗಾವತಿ ಈರಣ್ಣ, ಬೀದರ್ ಗಣೇಶನಗರದಿಂದ ಮುದ್ದಾ ಮಹೇಶ್, ಗಣೇಶ್ ರಶ್ಮಿ ಮತ್ತು ಮನೆಯವರು ಸುಜಾತ ಆರ್ ಗಣೇಶ್, ಲಿಖಿತಾ ಯತೀಶ್ ಹಾಗೂ ಸಂಗಡಿಗರು, ಹನುಮಂತಪ್ಪ ಹೊನ್ನೂರಲಿ ಮತ್ತು ಮನೆಯವರು, ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಸಂಧ್ಯಾ ಮೋಹನ್ ಆರ್ಎಂ ನಗರ ಕೆಆರ್ ಪುರದಿಂದ. ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ. ಇವತ್ತು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳಿದ್ದಾರೆ ವಸಂತ ಬೆಂಗಳೂರಿನಿಂದ. ಟಿಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನ್ ಮತ್ತು ಮನೆಯವರು, ಡಾಕ್ಟರ್ ಅನಂತಕುಮಾರ ಅರಸು ಕಡಬ ಗುಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಮಹಾಲಕ್ಷ್ಮೀ ಲೇಔಟ್ನ ಎಸ್ ಜಗದೀಶ್ವರಾಚಾರ್, ಮಧು ಜೆ ಚಿತ್ರದುರ್ಗದಿಂದ, ಪ್ರಶಾಂತ ಸ್ನೇಹ ಆರ್ಯನ್ ಧೀಮಂತ್ ಮತ್ತು ಮನೆಯವರು, ಸುಜಾತ ಭರತೇಶ್ ಹಾಗೂ ಮನೆಯವರು, ನಳಿನಾ ಲಂಕೇಶ್ ವಿಜಯನಗರದಿಂದ, ಗಾಂಧಿ ಬಜಾರ್ನಿಂದ ಅಂಕಿತಾ ಹಾಗೂ ಅಂಜನಾ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ಕಲಿಯುಗದೊಳು ಹರಿನಾಮವ ನೆನೆದರೆ. ಈ ಗೀತೆ ಕೇಳಿ ತುಂಬ ಖುಷಿಯಾಯಿತು. ಹಾಗೆ ಎಂಥ ಅಂದ ಎಂಥ ಚಂದ ಶಾರದಮ್ಮ, ಈ ಗೀತೆ ಕೇಳಿ ನನಗೆ ಮನಸ್ಸು ತುಂಬಿ ಬಂತು ಅಂತ ಹೇಳಿದಿರಿ. ಮಂಡಿಕಲ್ ಕೃಪಾ ಅವರು, ಶುಭೋದಯ ಸುಪ್ರಭಾತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾದೋಪಾಸನೆಯಲ್ಲಿ ಮೂಡಿಬಂದ ಗೀತೆಗಳು ಇಷ್ಟ ಆಯಿತು ಅಂತ ಹೇಳಿದಿರಿ. ಇವತ್ತು ಕನ್ನಡ ರತ್ನ ಭಂಡಾರ ಮಿಸ್ ಆಯಿತಾ ಅಂತ ಕೇಳಿದ್ದಾರೆ ನಮ್ಮ ಶ್ರೋತೃ ಸುಧಾ ಅವರು ರಾಜರಾಜೇಶ್ವರಿ ನಗರದಿಂದ. ಕನ್ನಡ ರತ್ನ ಭಂಡಾರ ಬೆಳಗಿನ ಮಟ್ಟಿಗೆ ಮಿಸ್ ಆಗಿದೆ. ಹೌದು, ಈ ದಿನ ಪ್ರಾಯೋಜಿತ ಕಾರ್ಯಕ್ರಮ ಇತ್ತಲ್ಲ. ಆತ್ಮೀಯರೇ, ಸಾಯಂಕಾಲ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಖಂಡಿತ ಕೇಳೋದಕ್ಕೆ ಸಾಧ್ಯ ಇದೆ. ತಪ್ಪದೇ ಕೇಳಿ ಕನ್ನಡ ರತ್ನ ಭಂಡಾರ ಸಂಜೆ 6:55. ನುಡಿ ಮುತ್ತುಗಳು ಚೆನ್ನಾಗಿತ್ತು ಇವತ್ತಿನ ನಾದೋಪಾಸನೆಯಲ್ಲಿ ಅಂತಾರೆ ಸಾವಿತ್ರಿ ಉಮೇಶ್ ಅವರು. ದಾವಣಗೆರೆಯಿಂದ ದಿಲೀಪ್ ದೊಡ್ಡಮನಿ, ಹೂವಿನ ಹಡಗಲಿಯ ಶ್ರೀರಾಮ ಮತ್ತು ಮನೆಯವರು, ಭಾಗ್ಯ ಸುರೇಂದ್ರ, ವೆಂಕಟೇಶ್ ತೂಬಿನಕೆರೆ ಮಂಡ್ಯದಿಂದ, ಬೆಂಗಳೂರಿನ ಗೀತಾ ಜಯಶ್ರೀ ದೇಶಪಾಂಡೆ, ಡಾಕ್ಟರ್ ಶಾಂತಲ, ಲಕ್ಷ್ಮೀ ರಾಜೇಶ್, ಪೂರ್ಣಿಮಾ ಸರಳ, ಮೀರಾ ಸುಷ್ಮಾ, ಅನುಪಮಾ ಅನುರಾಧ, ರೂಪಾ ಶಾರದಾ, ಗಿರಿಜಾ ಅಪರ್ಣ, ದೀಪಾ ಕಿರಣ್, ಶಾಲಿನಿ, ವಿಜಯ, ವಿದ್ಯಾ, ಉಷಾ, ಇಂದಿರಾ ಹಾಗೂ ಪಾರ್ವತಿ. ಶಿವ ನಿನ್ನ ನೆನೆಯಮ್ಮ ಗೀತೆನ ಪ್ರಸಾರ ಮಾಡಿದ್ರಲ್ಲ, ಇದು ನಮಗೆ ತುಂಬ ಇಷ್ಟ ಆಯಿತು. ಬಹಳ ದಿನ ಆಗಿತ್ತು ಈ ಗೀತೆ ಕೇಳಿ. ನಾನು ಕೆಲವು ದಿನಗಳ ಹಿಂದೆ ಈ ಗೀತೆಗೆ ಕೋರಿಕೆ ಸಲ್ಲಿಸಿದ್ದೆ ಅಂತಾರೆ ಆಸ್ಟ್ರೇಲಿಯಾ ಮೆಲ್ಬರ್ನ್ನಿಂದ ಪ್ರಸನ್ನ ಅವರು. ನೇತಾಜಿ ಶ್ರದತ್ ಮುಳೆ ಅವರು ಸಂದೇಶವನ್ನು ಕಳಿಸಿದ್ದೀರಿ. ರಂಗನಾಥನ ಯೋಗ ನಿದ್ರೆಗೆ ಎಂತಹ ಒಳ್ಳೆ ಗೀತೆ, ಇದನ್ನು ಪ್ರಸಾರ ಮಾಡಿದ್ರಿ. ಎಂತಹ ಶಾಸ್ತ್ರೀಯವಾದ ಲಯಬದ್ಧವಾದ ಗೀತೆ ಇದು ಅಂತಾರೆ ಹರಿಪ್ರಕಾಶ್ ಮಲ್ಲೇಶ್ವರಂನಿಂದ. ಅನುರಾಧ ಕುರುಪುಡ್ಡವರು, ಪೂರ್ಣಿಮಾ ಮೇಸ್ತ್ರಿಯವರು, ಇನ್ನೂ ಸುಮಾರು ಸಂದೇಶಗಳಿವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ಮತ್ತೆ ನೋಡೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಮಯ 8:00, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆ

ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಜಾಗತಿಕ ಸಂಘರ್ಷಗಳ ದುಷ್ಪರಿಣಾಮಗಳನ್ನು ಎದುರಿಸಲು ಬಲವಾದ ಮತ್ತು ವೈವಿಧ್ಯಮಯ ಪೂರೈಕೆ ಸರಪಳಿಗಳು, ರಾಜತಾಂತ್ರಿಕ ಪ್ರಯತ್ನಗಳು ಮತ್ತು ಹೆಚ್ಚಿನ ಅಂತಾರಾಷ್ಟೀಯ ಸಹಕಾರದ ಅಗತ್ಯವಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂಥ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜನೆ ಮಾಡಲಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ಅಂದು ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ 8 ದಿನಗಳ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬರಾವ್ ತಿಳಿಸಿದ್ದಾರೆ. ರಾಜ್ಯದಲ್ಲಿಯೇ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯದಲ್ಲಿ ಬಳ್ಳಾರಿ ಜಿಲ್ಲೆ 2ನೇ ಸ್ಥಾನ ಪಡೆದಿದೆ. ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ಸ್ವಚ್ಛ ಮತದಾರರ ಪಟ್ಟಿ ಸಿದ್ದಗೊಳಿಸುವುದಕ್ಕೆ ಕೈಜೋಡಿಸಬೇಕು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಟರ್ಕಿಯ ಅಂಟಾಲ್ಯದಲ್ಲಿ ನಡೆಯುತ್ತಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೋಹೋಜ್ ಜೋಡಿ ರಿಕರ್ವ್ ಮಿಶ್ರ ತಂಡದ ಸೆಮಿಫೈನಲ್ನಲ್ಲಿ ಜರ್ಮನಿಯ ಕ್ಯಾಥರಿನ್ ಬಾಯರ್ ಮತ್ತು ಮೊರಿಟ್ ವೈಸರ್ ಜೋಡಿಯನ್ನು 6-2 ಅಂತರದಿಂದ ಪರಾಭವಗೊಳಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10:00.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಹದಿನಾಲ್ಕರಿಂದ 18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
2: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
1: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
2: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
1: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
3: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ.

0: ಚಲನಚಿತ್ರಕ್ಕೆಂದು ಕುನಾಲ್ ಗಾಂಜಾವಾಲ ಹಾಗೂ ಪ್ರಿಯಾ ಹಿಮೇಶ್ ಅವರು ಹಾಡಿದ ಕವಿರಾಜ್ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ಮನೋಮೂರ್ತಿ.
1: ಐಸ್ ಕ್ರೀಂ ಬೇಕೆ, ಐಸ್ ಕ್ರೀಂ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ 8:31. ಇವತ್ತಿನ ಶೀರ್ಷಿಕೆ ಗಾನ ಏನು ಅಂತ ಸುಮಾರು ಜನ ಪ್ರಶ್ನೆ ಮಾಡಿದಿರಿ. ಇವತ್ತಿನ ಶೀರ್ಷಿಕೆ ಗಾನ ಏನು? ಮಗು ಶೀರ್ಷಿಕೆಯ ಗೀತೆಗಳನ್ನ ಈ ದಿನ ಆಲಿಸೋಣ. ಮಗು ನೀನಗು, ಮಗು ಶೀರ್ಷಿಕೆ ಗೀತೆಗಳು

ಮಗು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇವತ್ತಿನ ಒಂದಷ್ಟು ಸಂಗತಿಗಳನ್ನು ನೋಡೋದಾದರೆ, ತೆಲುಗು ಕಲಾವಿದ ಗೋಪಿಚಂದ್ ಅವರು ಹುಟ್ಟಿದ ದಿನ ಇಂದು. 1979 ಅವರು ಜನಿಸಿದ್ದು. ಕಲಾವಿದೆ ಪದ್ಮಿನಿ ಅವರ ಜನ್ಮದಿನ 1932 ಅವರು ಜನಿಸಿದ್ದು. ಖ್ಯಾತ ಇಂಜಿನಿಯರ್ ಇ ಶ್ರೀಧರನ್ ಅವರ ಹುಟ್ಟಿದ ದಿನ ಇಂದು, 1932 ಅವರು ಜನಿಸಿದ್ದು. ಕಲಾವಿದೆ ಶಾರದ ತೆಲುಗು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಹುಟ್ಟಿದ ದಿನ ಇಂದು, 1945 ಅವರು ಜನಿಸಿದ್ದು. ಸಾಹಿತಿಗಳಾದ ವೈಎಸ್ ಗುಂಡಪ್ಪ, ಸಿ ಕೆ ನಾಗರಾಜರಾವ್ ಅವರ ಜನ್ಮದಿನ ಇಂದು. ತಾಸು ಶ್ಯಾಮರಾಯರ ಜನ್ಮದಿನ ಇಂದು. ಡಾರ್ಲಿಂಗ್ ಕೃಷ್ಣ ಎಂದೇ ಖ್ಯಾತರಾಗಿರುವ ನಮ್ಮ ಕನ್ನಡ ಚಿತ್ರರಂಗದ ಹೀರೋ ನಾಗಪ್ಪ ಸುನಿಲ್ ಕುಮಾರ್ ಅವರ ಜನ್ಮದಿನ ಇಂದು, 1985 ಅವರು ಜನಿಸಿದ್ದು. ಮಗು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಶೀರ್ಷಿಕೆ ಗಾನದಲ್ಲಿ

ಮಗು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇವತ್ತಿನ ಇತಿಹಾಸ ಏನು? 1996 ಎಚ್ ಡಿ ದೇವೇಗೌಡರ ವಿಶ್ವಾಸಮತ ಸಂಸತ್ತಿನಲ್ಲಿ ಸಾಬೀತಾದ ದಿನ ಇಂದು. ಲೋಕಸಭೆಯಲ್ಲಿ ಯಶಸ್ವಿಯಾಗಿ ವಿಶ್ವಾಸಮತವನ್ನು ಗೆದ್ದರು ಇದೇ ದಿನ 1996 ಎಚ್ ಡಿ ದೇವೇಗೌಡ ಅವರು. ಇದೇ ದಿನ 1897 ಅಸ್ಸಾಂನಲ್ಲಿ ಒಂದು ಭೀಕರ ಭೂಕಂಪ ಸಂಭವಿಸಿತ್ತು. ಭಾರತದ ಇತಿಹಾಸದಲ್ಲೇ ಅತಿ ಭೀಕರ ಎನ್ನಲಾಗಿದೆ ಈ ಭೂಕಂಪವನ್ನು. ಇದರ ತೀವ್ರತೆ ಯುರೋಪ್ ಖಂಡದಷ್ಟು ದೂರದವರೆಗೆ ಕಂಪನ ಉಂಟು ಮಾಡಿತ್ತು ಅಂತ ಹೇಳಲಾಗಿದೆ. ಇದೇ ದಿನ ಬ್ರಿಟಿಷ್ ಇಂಡಿಯನ್ ಯೂನಿಯನ್ ಲಂಡನ್ನಲ್ಲಿ ಭಾರತದ ಖ್ಯಾತ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್ ಅವರಿಗೆ ಗೌರವ ಸಮರ್ಪಣೆ ಮಾಡಿತು.

ಇದೇ ದಿನ 1964 ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದ ಮಹಾನ್ ನಾಯಕ ನೆಲ್ಸನ್ ಮಾಂಡೇಲಾ ಅವರಿಗೆ ಅಲ್ಲಿನ ಸರ್ಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ ದಿನ. ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆಯು ಆನುವಂಶಿಕ ರಾಜಪ್ರಭುತ್ವವನ್ನು ಅಧಿಕೃತವಾಗಿ ರದ್ದುಗೊಳಿಸಬೇಕು ಅಂತ ನಿರ್ಧರಿಸಿದ ದಿನ ಇಂದು 1952. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಕನ್ನಡ. ಶೀರ್ಷಿಕೆ ಗಾನದಲ್ಲಿ ಮಗು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಮಯ 8:48.

0: ಇನ್ನು ಇವತ್ತಿನ ಪ್ರಚಲಿತ ಸುದ್ದಿ ನೋಡೋದಾದರೆ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಜೂನ್ ಅವಧಿಯ ಯುಜಿಸಿ ನೆಟ್ ಪರೀಕ್ಷೆ ನಡೆಯುತ್ತೆ. ನಗರ ಮಾಹಿತಿ ಸಿಟಿ ಸ್ಲಿಪ್ಗಳನ್ನು ಬಿಡುಗಡೆ ಮಾಡಿದೆ. ಜೂನ್ 22ರಿಂದ 30ನೇ ತಾರೀಕಿನವರೆಗೆ ಪರೀಕ್ಷೆ ನಡೆಯಲಿದೆ. ಈಗಾಗಲೇ ಹೆಸರನ್ನು ನೋಂದಾಯಿಸಿರುವವರು ವೆಬ್ಸೈಟ್ನಲ್ಲಿ ಸೂಕ್ತ ಮಾಹಿತಿಗಳನ್ನು ನೋಡಬಹುದು ಅಂತ ಇಲಾಖೆಯ ಪ್ರಕಟಣೆ ತಿಳಿಸಿದೆ. 22ರಿಂದ ಯುಜಿಸಿ ನೆಟ್ ಪರೀಕ್ಷೆ ನಡೆಯಲಿದೆ. ಇದಕ್ಕೆ ಸಹಾಯವಾಣಿ ಸಂಖ್ಯೆ ಇದೆ, 011-4075900. ಯಾವುದೇ ಮಾಹಿತಿ ಬೇಕಾದರೆ ಈ ಸಹಾಯವಾಣಿ ಮೂಲಕ ಪಡೆದುಕೊಳ್ಳಬಹುದು. 011-4075900.
1: ಮಗು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಶೀರ್ಷಿಕೆ ಗಾನದಲ್ಲಿ

ಮಗು ಅಂದರೆ ದೊಡ್ಡ ಜಗತ್ತು, ಪುಟ್ಟ ದೇಹ. ಮಗು ಮನೆಗೆ ಬಂದರೆ ಬೆಳಕು. ಮಗುವಿನ ನಗು ಹೃದಯವನ್ನು ಶುದ್ಧ ಮಾಡುತ್ತೆ. ಮಗುವಿನ ಜೊತೆ ಮಾತಾಡಿದರೆ ಎಷ್ಟು ಒತ್ತಡವಿದ್ದರೂ ಕಡಿಮೆಯಾಗತ್ತೆ. ನಿಷ್ಕಲ್ಮಶ ಸೌಂದರ್ಯ, ಮಗುವಿನ ಮುದ್ದು ಮಾತು ಶುದ್ಧ ಪರಿಶುದ್ಧ. ಮಗುವಿನ ಕುತೂಹಲ ನಮ್ಮದಾಗಲಿ, ಮಗುವಿನ ಅಂತಃಕರಣ ನಮ್ಮದಾಗಲಿ. ಮಗು ಶೀರ್ಷಿಕೆ ಗೀತೆಗಳನ್ನು ಕೇಳಿದಿರಿ.

ಇವತ್ತಿನ ಚಿನ್ನ ಬೆಳ್ಳಿ ದರಗಳನ್ನು ನೋಡೋದಾದರೆ 22 ಕ್ಯಾರೆಟ್ ಚಿನ್ನ 13,349 ರೂಪಾಯಿ, 24 ಕ್ಯಾರೆಟ್ ಚಿನ್ನ 14,563 ರೂಪಾಯಿ, ಬೆಳ್ಳಿ 249,900 ರೂಪಾಯಿ ಒಂದು ಕೆಜಿ, ಪೆಟ್ರೋಲ್ 111 ರೂಪಾಯಿ, ಡೀಸೆಲ್ 97.83 ನಿನ್ನೆಯ ವಹಿವಾಟು ಅಂತ್ಯಗೊಂಡಂತೆ.

0: June 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
1: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ. ಇಂದಿನ ವಿಶೇಷ,

ವಿಶೇಷಗಳು ಇವೆ. ಇವತ್ತು ಕೆಲವು ದೇಶಗಳಲ್ಲಿ ಸೂಪರ್ ಮ್ಯಾನ್ ಡೇ ಅಂತ ಆಚರಿಸ್ತಾರೆ. ಇವತ್ತು ರಷ್ಯಾದಲ್ಲಿ ರಾಷ್ಟ್ರೀಯ ದಿನ ಅಂತ ಆಚರಿಸ್ತಾರೆ. ಮತ್ತೆ ಕೆಲವು ದೇಶಗಳಲ್ಲಿ, ಕೆಲವು ಸ್ಟೇಟ್ಸ್ಗಳಲ್ಲಿ ನೀಲಿ ಬಟ್ಟೆ ಧರಿಸಿ ದಿನ ಅಂತ ಈ ದಿನವನ್ನು ಆಚರಿಸುವುದು ಉಂಟು. ಹಾಗೆಯೇ ಕೆಲವು ದೇಶಗಳಲ್ಲಿ ಇವತ್ತು ರಾಷ್ಟ್ರೀಯ ರೋಸ್ ದಿನ ಅಂತ ಆಚರಿಸ್ತಾರೆ. ಬ್ಯಾಟ್ರಿಗಳಲ್ಲಿ ವಿಧ ವಿಧ ಬಹಳಷ್ಟು ರೀತಿಯ ಬ್ಯಾಟ್ರಿಗಳನ್ನು ನಾವು ಕಾಣ್ತೀವಲ್ಲ, ಈ ಬಟನ್ ಬ್ಯಾಟ್ರಿ ಅಂತ ಸಣ್ಣ ಸಣ್ಣ ಗುಂಡು ಬ್ಯಾಟ್ರಿಗಳು ಬರುತ್ತಲ್ಲ, ಇದರ ಬಗ್ಗೆ ಹೆಚ್ಚು ಅರಿವಿಲ್ಲ ನಮಗೆ. ಅದನ್ನು ಎಲ್ಲೋ ಎಸಿತೀವಿ, ಹೇಗೆಗೋ ಬಳಸ್ತೀವಿ, ತಪ್ಪಾಗಿ ಅದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಅದನ್ನು ಯಾವುದಕ್ಕೆ ಬಳಸಬೇಕು

ಅದಕ್ಕೆ ಬಳಸೋದಿಲ್ಲ ಅಂತ ಒಂದು ಮಾತಿದೆ. ಹಾಗಾಗಿ ಇವತ್ತು ಕೆಲವು ದೇಶಗಳಲ್ಲಿ ಬಟನ್ ಬ್ಯಾಟರಿ ಬಗ್ಗೆ ತಿಳಿದು ತಿಳಿಸುವ ದಿನ ಅಂತ ಆಚರಿಸಲಾಗುತ್ತೆ. ಇವತ್ತು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಷ್ಟೆಲ್ಲ ವಿಶೇಷಗಳಲ್ಲಿ ಯಾವುದನ್ನ ಆರಿಸೋಣ? ಹೌದು, ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಇಂದಿನ ವಿಶೇಷ.

ಮಗು ಶೀರ್ಷಿಕೆ ಹಾಡುಗಳನ್ನ ಕೇಳಿದ್ವಿ. ಮಗು ಅಂದ್ರೆ ಬೆಳಕು, ಮಗು ಅಂದ್ರೆ ನಗು. ಮಗು ಅಂತ ಬಂದ ಎಲ್ಲ ಗೀತೆಗಳಲ್ಲೂ ನಗು ಕೂಡ ತಾನಾಗಿಯೇ ಬಂದಿತ್ತು. ಮಗು, ನಗು ಎರಡು ಒಟ್ಟಿಗೆ ಒಂದಕ್ಕೊಂದು ಪೂರಕ ಪದಗಳು. ಮಗು ಶೀರ್ಷಿಕೆ ಗೀತೆಗಳನ್ನು ಕೇಳಿದ್ವಿ. ಮಗು ಅಂದರೆ ಬೆಳಕು ಅಂದ್ವಿ, ಮಗು ಅಂದರೆ ಮುಗ್ಧತೆ ಅಂದ್ವಿ. ಈ ಮಗು ಮುಂದಿನ ಪ್ರಜೆ ಹೌದು. ಮಗುವಿನ ಕೈಗಳಿಗೆ ಪುಸ್ತಕ ಕೊಡಬೇಕು ಅಥವಾ ಕೆಲಸ ಕೊಡಬೇಕು. ಮಗುವಿನ ನಗು ನಮಗೆ ಬೇಕು, ಮಗುವಿನ ದುಡಿತದ ತಿವಿತ ನಮಗೆ ಬೇಕು. ಮಗುವಿನ ಮುಗ್ಧತೆಗೆ ನಾವು ಆತ್ಮವಿಶ್ವಾಸ ತುಂಬ ಬಲ್ಲೆವೆ. ಇವತ್ತು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಂದಿನ ವಿಶೇಷ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ.

ಎಲ್ಲಿ ನಮ್ಮನೆ ಅಂತ ಮಕ್ಕಳು ಕನ್ಫ್ಯೂಸ್ ಆಗಬಾರದು. ಮಕ್ಕಳಿಗೆ ನಾವು ಆತ್ಮವಿಶ್ವಾಸವನ್ನ ಕೊಡಬೇಕಲ್ಲ. ಬಾಲಕಾರ್ಮಿಕ ಪದ್ಧತಿ ಅಂದ್ರೆ ಏನು? 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಅವರ ಆರೋಗ್ಯ, ಶಿಕ್ಷಣ ಮತ್ತೆ ಬೆಳವಣಿಗೆಗೆ ಹಾನಿಯಾಗುವ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಂಡ್ರೆ ಅದು ಅಪರಾಧವಾಗುತ್ತೆ. ಅಂದರೆ ಈಗ ನಾವು ಹೋಟೆಲ್ಗಳಿಗೆ ಹೋಗ್ತೀವಿ, ಅಲ್ಲಿ ಮಕ್ಕಳು ಕೆಲಸ ಮಾಡ್ತಿರ್ತಾರೆ. ಕಾರ್ಖಾನೆಗಳಲ್ಲಿ ಮಕ್ಕಳನ್ನು ನಾವು ಕೆಲಸಕ್ಕೆ ಹಾಕ್ತೀವಿ. ಅಂಗಡಿಗಳು, ಆಮೇಲೆ ಕೃಷಿ ಕ್ಷೇತ್ರ, ಇಲ್ಲೆಲ್ಲ ನಾವು ಮಕ್ಕಳ ಕೈಲಿ ದುಡಿಸ್ಕೊಳ್ತೀವಿ. ವಿಶೇಷವಾಗಿ ಕಟ್ಟಡ ನಿರ್ಮಾಣ ಕೆಲಸಗಳನ್ನು ನೋಡಿದರೆ ತಂದೆ, ತಾಯಿ, ಮಕ್ಕಳು ಎಲ್ಲರೂ ಒಟ್ಟಿಗೆ ಅದರಲ್ಲಿ ಕೆಲಸ ಮಾಡೋದನ್ನು ನಾವು ಕಾಣ್ತಾ ಇರ್ತೀವಿ. ಗೃಹ ಕಾರ್ಯಗಳಲ್ಲೂ ಕೂಡ ಅಂದರೆ ಮನೆ ಕೆಲಸಕ್ಕೆ ಮಕ್ಕಳನ್ನು ಹಾಕಿಕೊಳ್ಳೋದು ನಾವು ಕಾಣ್ತೀವಿ. ಇದು ತಪ್ಪು ಅಂತ ಹೇಳುತ್ತೆ ಅನೇಕ ಕಾನೂನುಗಳು. ಬಾಲಕಾರ್ಮಿಕ ಪದ್ಧತಿ ಅಂದರೆ ಈ ರೀತಿ ನಾವು ಮಕ್ಕಳನ್ನು ದುಡಿಸಿಕೊಳ್ಳೋದು ಅಪರಾಧ ಅಂತ ಪರಿಗಣಿಸಲ್ಪಟ್ಟಿರೋದು. ಮಕ್ಕಳಿಗೆ ನಾವು ಪುಸ್ತಕ ಕೊಡಬೇಕು, ಮಕ್ಕಳಿಗೆ ಪ್ರೀತಿ ಕೊಡಬೇಕೇ ಹೊರತು ಕೆಲಸವನ್ನಲ್ಲ ಅಂತ ತಿಳಿಸುವ ದಿನ ಇಂದು.

ಸಂವಿಧಾನದ ಪ್ರಕಾರ 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕಡ್ಡಾಯ ಶಿಕ್ಷಣ ಸಿಗಲೇಬೇಕು. ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗಬಾರದು. ಮಕ್ಕಳನ್ನು ನಾವು ದುಡಿಸಬಾರದು. ಎಲ್ಲೇ ಆಗಲಿ ಯಾರಾದರೂ ಮಕ್ಕಳು ಕೆಲಸ ಮಾಡ್ತಾ ಇದ್ದರೆ ತಕ್ಷಣ ನಾವು ಅದನ್ನು ಸಂಬಂಧಪಟ್ಟವರಿಗೆ ತಿಳಿಸಿ ಮಕ್ಕಳನ್ನು ಆ ಕೆಲಸದ ಒಂದು ಸ್ಥಳದಿಂದ ಪಾರು ಮಾಡಬೇಕು ಅನ್ನೋದು ಈ ದಿನದ ಕರೆ. ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟೋಣ.

0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಅವರಿಗೆ ಒದಗಿಸಬೇಕು, ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನ ಆಗಬೇಕು, ಬಾಲಕಾರ್ಮಿಕರನ್ನು ಅಂದರೆ ಮಕ್ಕಳನ್ನು ಕೆಲಸಕ್ಕೆ ಯಾರು ಹಾಕ್ಕೊಳ್ತಾರೆ ಅಂತಹವರ ವಿರುದ್ಧ ನಾವು ಕ್ರಮವನ್ನು ತಗೊಳ್ಬೇಕು, ಮತ್ತು ನಾವೆಲ್ಲಾದರೂ ಕಂಡರೆ ಅದನ್ನು ತಿಳಿಸಬೇಕು. ಬಡತನ ನಿರ್ಮೂಲನೆ ಹಾಗೆ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು ಸಿಗಬೇಕು, ಉದ್ಯೋಗ ಮತ್ತು ಸಾಮಾಜಿಕ ಭದ್ರತೆ ಸಿಗಬೇಕು. ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಲ್ಲ, ಅದು ಎಷ್ಟು ಅನುಷ್ಠಾನ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಮಕ್ಕಳಲ್ಲೂ ಈ ಬಗ್ಗೆ ನಾವು ಅರಿವು ಮೂಡಿಸಬೇಕು. ಮಕ್ಕಳ ರಕ್ಷಣೆ, ಪುನರ್ವಸತಿ ಹಾಗೆ ಕೆಲಸದಿಂದ ರಕ್ಷೆ ಮಾಡಿ ಕರ್ಕೊಂಡು ಬರ್ತೀವಲ್ಲ, ಅಂತಹ ಮಕ್ಕಳನ್ನು ಏನು ಮಾಡಬೇಕು, ಪುನಃ ಅವರಿಗೆ ನಾವು ಶಿಕ್ಷಣವನ್ನು ಕೊಡಬೇಕು, ಅರಿವು ಮೂಡಿಸಬೇಕು, ವಸತಿ ಕೊಡಬೇಕು, ಕೌಶಲ್ಯಗಳನ್ನು ಕಲಿಸಬೇಕು, ಪೋಷಕರಲ್ಲಿ ಅರಿವು ಮೂಡಿಸಬೇಕು, ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತ ಅವರ ಮನ ಒಲಿಸಬೇಕು. ಸ್ವಯಂ ಸೇವಾ ಸಂಸ್ಥೆಗಳು ಈ ಕೆಲಸವನ್ನು ಮಾಡ್ತಾ ಇದೆ, ಸರ್ಕಾರ ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಅನೇಕ ಕಾನೂನುಗಳು ಇವೆ, ಆದರೆ ಎಲ್ಲರೂ ಒಗ್ಗಟ್ಟಾಗಿ ಆ ಕಾನೂನುಗಳು ಅನುಷ್ಠಾನಕ್ಕೆ ಬರೋ ಹಾಗೆ ಮಾಡಬೇಕು ಅನ್ನೋದೇ ಇವತ್ತಿನ

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

ಇವತ್ತು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ನಾವು ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕು, ಅವರೊಳಗೆ ನಾವು ಹೇಗೆ ಆತ್ಮವಿಶ್ವಾಸ ತುಂಬಬೇಕು, ಅವರಿಗೆ ನಾವು ಬಾಲ್ಯ ಹೇಗೆ ಕೊಡಬೇಕು ಅಂತ ಆಲೋಚಿಸುವ ದಿನ. ಸಂವಿಧಾನದ ಪ್ರಕಾರ ನಾವು ಮಕ್ಕಳನ್ನು ದುಡಿಸಬಾರದು, ಎಲ್ಲರಿಗೂ ಕಡ್ಡಾಯ ಶಿಕ್ಷಣ ಕೊಡಬೇಕು ಅನ್ನುವ ಅರಿವು ಮೂಡಿಸುವ ದಿನ ಇಂದು. ಮಕ್ಕಳನ್ನು ರಾಜರನ್ನಾಗಿ ಮಾಡಬೇಕೇ ಹೊರತು ಆಳುಗಳನ್ನಾಗಿ ಮಾಡಬಾರದು. ಅವರ ಸಣ್ಣ ಕೈಗಳು ಯಂತ್ರಗಳಿಗೆ ಸಿಕ್ಕಬಾರದು, ಬದಲು ಅವರ ಕೈಗಳು ಪುಸ್ತಕ ಪೆನ್ನು ಹಿಡಿದರೆ ಎಂಥ ಚೆಂದ.

ಒಂದು ಅಂದಾಜಿನ ಪ್ರಕಾರ ಭಾರತ ದಕ್ಷಿಣ ಏಷ್ಯಾದಲ್ಲಿ ಅತಿ ಅಧಿಕ ಬಾಲಕಾರ್ಮಿಕರನ್ನು ಹೊಂದಿದೆ ಅಂತ. ಕೃಷಿ ಕ್ಷೇತ್ರದಲ್ಲಿ ತುಂಬ ಬಾಲಕಾರ್ಮಿಕರು ಇದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ ಹೋಟೆಲ್ ಉದ್ಯಮದಲ್ಲೂ ಕೂಡ ಬಾಲಕಾರ್ಮಿಕರನ್ನು ಬಳಸಲಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ನಾವು ನೋಡೋದಾದರೆ ಸುಮಾರು 138 ಮಿಲಿಯನ್, ಅಂದರೆ 13.8 ಕೋಟಿ ಮಕ್ಕಳು ಬಾಲಕಾರ್ಮಿಕರಾಗಿದ್ದಾರೆ ಅಂತ. ಎಷ್ಟು ಖೇದ ಅನ್ಸುತ್ತಲ್ಲ, 54 ಮಿಲಿಯನ್ ಮಕ್ಕಳು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿದ್ದಾರೆ ಅಂತ ಅಂಕಿಅಂಶಗಳು ಹೇಳುತ್ತೆ. ಅಂದರೆ ಅವರಿಗೆ ಆರೋಗ್ಯ ಸುರಕ್ಷತೆ ಇಲ್ಲ, ಅವರ ಬೆಳವಣಿಗೆಗೆ ಹಾನಿಯಾಗುವಂತಹ ಕೆಲಸಗಳಲ್ಲಿ ಅವರು ತೊಡಗಿದ್ದಾರೆ ಅಂತ. ಅದರಲ್ಲಿ 78 ಮಿಲಿಯನ್ ಬಾಲಕರು ಇದ್ದರೆ 59 ಮಿಲಿಯನ್ ಬಾಲಕಿಯರು ಕೆಲಸ ಮಾಡ್ತಾ ಇದ್ದಾರೆ. ವಿಶ್ವದ ಒಟ್ಟು ಮಕ್ಕಳಲ್ಲಿ ಸುಮಾರು 8% ಮಕ್ಕಳು, ಅಂದರೆ 12ರಲ್ಲಿ 1 ಮಗು ಬಾಲಕಾರ್ಮಿಕ ಆಗಿದೆ ಅನ್ನುವಂಥದ್ದು ನಿಜವಾಗಿ ಖೇದದಾಯಕ ಸಂಗತಿ.

0: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಭಾರತದಲ್ಲಿ ಹೆಚ್ಚು ಬಾಲಕಾರ್ಮಿಕರು ಇದ್ದಾರೆ ಏಷ್ಯಾದಲ್ಲಿ ನೋಡಿದಾಗ ಅಂತ. ಅದರಲ್ಲಿ ವಿಶೇಷವಾಗಿ ಬಿಹಾರ, ಮಹಾರಾಷ್ಟ್ರ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ, ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಹೆಚ್ಚು ಮಕ್ಕಳು ಬಾಲಕಾರ್ಮಿಕರಾಗಿದ್ದಾರೆ. ಶಾಲೆಗೆ ಹೋಗ್ತಾ ಇಲ್ಲ, ಅಪ್ಪ ಅಮ್ಮನೇ ಅವರನ್ನು ಈ ಕಾರ್ಮಿಕರಾಗೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆತಂಕಕಾರಿ. ಮಕ್ಕಳಿಗೆ ಸುಂದರ ಬಾಲ್ಯವನ್ನು ನಾವು ಕೊಡಬೇಕು ಅನ್ನೋದನ್ನು ನಾವು ಇವತ್ತೇ ಪ್ರತಿಜ್ಞೆ ಮಾಡಬೇಕಿದೆ. 2000 ಇಸವಿಯಿಂದ ನಾವು ನೋಡಿದಾಗ ಈ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಇವುಗಳನ್ನು ಆಚರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಹೆಚ್ಚು ಹೆಚ್ಚು ಮಾಧ್ಯಮಗಳ ಮೂಲಕ ನಾವು ಇದನ್ನು ಪ್ರಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಡಿಮೆಯಾಗಿದೆ ಸಂಖ್ಯೆ ಅನ್ನೋದು ಹೌದು. ಯಾವುದೇ ರೀತಿಯಲ್ಲೂ ಇದು ಹೆಚ್ಚಳವಾಗಿಲ್ಲ ಅನ್ನೋದು ಸಮಾಧಾನಕರ ಸಂಗತಿಯಾದರೂ ಕೂಡ ನಮಗೆ ಇದನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದು ಅತ್ಯಂತ ಅಗತ್ಯವಾಗಿದೆ. ಮಕ್ಕಳು ಕತ್ತಲು ನೀಗೋ ದೀಪಗಳು ಅಂತ ಹೇಳ್ತೀವಿ, ಆದರೆ ದೀಪಗಳನ್ನೇ ನಾವು ಆರಿಸಿಬಿಟ್ರೆ, ದೀಪಗಳನ್ನು ಹಚ್ಚದೇ ಇದ್ದರೆ ಮರುಕಪಟ್ಟು ಮುಂದೆ ಸಾಗೋದು ಬೇಡ, ಮೌನವಾಗಿರೋದು ಬೇಡ, ಮಕ್ಕಳ ಶೋಷಣೆ ಆಗದಿರಲಿ, ಪ್ರತಿಜ್ಞೆ ಮಾಡೋಣ, ಮಗುವಿಗೆ ನಗು ಕೊಡ್ತೀವಿ ಅಂತ, ಮಗುವಿಗೆ ಭವಿಷ್ಯ ಕೊಡ್ತೀವಿ ಅಂತ. ಕಾನೂನು ಅನ್ನೋಕ್ಕಿಂತ ಇದು ಮಾನವೀಯತೆಯ ವಿಷಯ ಅಂತ ಅನ್ಸುತ್ತಲ್ಲ. ಮಕ್ಕಳ ಕೈಗೆ ಪುಸ್ತಕ ಕೊಡೋಣ, ಅವರ ಕನಸುಗಳಿಗೆ ರೆಕ್ಕೆ ಕಟ್ಟೋಣ. ಇಂದು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ.

ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಂದಿನ ವಿಶೇಷ ಕೇಳಿದಿರಿ. ಪ್ರಸ್ತುತಿ ವಿಕೆ ಸುಮತಿ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು 2 ದಿನಗಳ ಭೇಟಿಗಾಗಿ ಇಂದು ಉತ್ತರಾಖಂಡಕ್ಕೆ ಆಗಮಿಸುತ್ತಿದ್ದಾರೆ. ಇಂದು ಅವರು ಡೆಹ್ರಾಡೂನ್ನಲ್ಲಿ 132 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ರಾಷ್ಟಪತಿ ಉದ್ಯಾನದ ನಿರ್ಮಾಣ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಫಿಲಿಪೈನ್ಸ್ ವಿದೇಶಾಂಗ ಕಾರ್ಯದರ್ಶಿ ಮಾ ಥೆರೇಸಾ ಪಿ ಲಜಾರೋ ಮತ್ತು ಫಿಲಿಪೈನ್ಸ್ ಜನರಿಗೆ ಅವರ ಸ್ವಾತಂತ್ರ್ಯ ದಿನದ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತವು ಫಿಲಿಪೈನ್ಸ್ನೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸಲು ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಜರ್ಲ್ಯಾಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್ ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಕಾರ್ಮಿಕ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರದೇಶದಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾ

ಕಾರರ ಮೇಲೆ ಪಾಕಿಸ್ತಾನ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟುಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯು ವಿರುದ್ದ 21-6, 21-6 ನೇರ ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೆ ಏರಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 10:03. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ಈಗ ನಿಮಗಾಗಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅಂದದ ಅರಮನೆ ಚಿತ್ರದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಹೊತ್ತು ನಿನ್ ನೋಡಿ ಏನೇನೋ ಆಸೆ ನಂಗಾಯ್ತು. ಹಗಲೆಲ್ಲ ಈರುಳೆಲ್ಲ ನಿಂದೇ ಕನಸಾಯ್ತು. ನೀನಿಲ್ದೆ ಬದುಕಲಾರೆ ಅಂತ ಮನಸ್ಸು ಹೇಳ್ತು. ಅದಕ್ಕೆ ಅದಕ್ಕೆ ಅದಕ್ಕೆ

ಈ ವಯಸ್ಸು ಏನೇನೋ ನನಗೆ ಹೇಳುತ್ತೆ, ಈ ಮನಸ್ಸು ದಿನವೆಲ್ಲ ನನ್ನ ಕಾಡತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ನೀ ನೋಡು ಮತ್ತೆ ನನ್ನ ಆಸೆ ಏನು ಅಂತ ನಿಂಗೆ ಗೊತ್ತಾಗತ್ತೆ. ನೋಡು ನೋಡು ನೋಡು.

ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಬರೆದವರು ಚಿ ಉದಯಶಂಕರ್. ಗೀತೆಯನ್ನು ಮಂಜಿನ ತೆರೆ ಚಿತ್ರದಿಂದ ಆರಿಸಲಾಗಿತ್ತು.

ಆರ್ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಕೇಳಿದಿರಿ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಮಹಾಪ್ರಚಂಡರು ಚಿತ್ರಕ್ಕೆಂದು ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ತೇಜಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ರಚನೆಯನ್ನು ಹಾಡಿದವರು ವಾಣಿ ಜಯರಾಮ್. ಈ ಗೀತೆಯನ್ನು ವೀರ ಸಿಂಧೂರ ಲಕ್ಷ್ಮಣ ಚಿತ್ರದಿಂದ ಆರಿಸಲಾಗಿತ್ತು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10:18. ಓಲ್ಡ್ ಈಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಬೆಳ್ಳಿಮೋಡ ಚಿತ್ರದ್ದು ಈ ಗೀತೆ. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

0: ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಯಾವ ಹೂವು ಯಾರ ಮುಡಿಗೂ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ. ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ದೀಪ ಚಿತ್ರದ ಗೀತೆ ಕೇಳಿದಿರಿ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿತ್ತು, ಬೇಲೂರ ಶಿಲೆಯ. ಈ ಗೀತೆಯನ್ನು ಹೆಂಡತಿ ಬೇಕು ಹೆಂಡತಿ ಚಿತ್ರದಿಂದ ಆರಿಸಲಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ. ಸಮಯ ಒಲಿದು ಬಿಟ್ಟರೆ ಸಾವಿರ ಸಾವಿರ ಗೀತೆಗಳನ್ನು ಕೇಳ್ತಾ ಹೋಗಬಹುದು, ಆದರೆ ಈಗ ಸಮಯ ಆಗಿದೆ 10:51. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಆಲೆಮನೆ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಸುಪ್ರಭಾತ ಚಿತ್ರದ ಗೀತೆ ಕೇಳಿದಿರಿ. ಚಿತ್ರ ಅವರ ಧ್ವನಿಯಲ್ಲಿ ಹೃದಯದ ಹಾಡಿಗೆ ಕತ್ತರಿ ಹಾಕಲೇಬೇಕಿದೆ, ಯಾಕೆ ಅಂದರೆ ಸಮಯ ನಮಗೆ ಒಲಿಯದು. ಆತ್ಮೀಯರೆ, ಸಮಯ ಆಗಿದೆ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಮತ್ತೆ ಮುಂದಿನ ಕಾರ್ಯಕ್ರಮಗಳಿಗೆ ಸಾಗೋಣ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರಿ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಚಿಲ್ಲರೆ ಇಂಧನ ಮಳಿಗೆಗಳಲ್ಲಿ ಮೋಟಾರ್ ಸ್ಪಿರಿಟ್, ಪೆಟ್ರೋಲ್ ಮತ್ತು ಹೈಸ್ಪೀಡ್ ಡೀಸೆಲ್ ಮಾರಾಟದ ಮೇಲೆ ಭಾರತ ನಿರ್ಬಂಧಗಳನ್ನು ವಿಧಿಸಿದ್ದು ಬೃಹತ್ ಖರೀದಿಗಳನ್ನು ಸೀಮಿತಗೊಳಿಸಿದೆ. ಸಬ್ಸಿಡಿ ಅಥವಾ ಚಿಲ್ಲರೆ ಬೆಲೆಯ ಇಂಧನದ ಪರ್ಯಾಯವನ್ನು ತಡೆಯುವ ಗುರಿಯನ್ನು ಹೊಂದಿರುವಂತಹ ಈ ನಿರ್ದೇಶನ ಪ್ರತ್ಯೇಕ ಆದೇಶದ ಮೂಲಕ ಹಿಂತೆಗೆದುಕೊಳ್ಳುವ ಹೊರತು ಅಥವಾ ಮಾರ್ಪಡಿಸದ ಹೊರತು 90 ದಿನಗಳವರೆಗೆ ಆರಂಭಿಕ ಅವಧಿಗೆ ಜಾರಿಯಲ್ಲಿರಲಿದೆ. ಇರಾನ್ ಜೊತೆಗಿನ ಪ್ರಸ್ತಾವಿತ ಒಪ್ಪಂದ ಅಂತಿಮಗೊಂಡರೆ ಜಾಗತಿಕ ತೈಲ ಬೆಲೆಗಳಲ್ಲಿ ತೀವ್ರ ಕುಸಿತ ಉಂಟಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಿನ ಸ್ಥಿರತೆ ಮತ್ತು ಪ್ರಮುಖ ಹಡಗು ಮಾರ್ಗಗಳನ್ನು ಪುನಃ ತೆರೆಯುವುದರಿಂದ ಇಂಧನ ಮಾರುಕಟ್ಟೆಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.

ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಜನಪರ ನಾಯಕರಾಗಿ ಗುರುತಿಸಿಕೊಂಡಿದ್ದ ಆರ್ಜಿ ವೆಂಕಟಾಚಲಯ್ಯ ಅವರು ದೊಡ್ಡಬಳ್ಳಾಪುರ ಭಾಗದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದರು ಎಂದು ಅವರನ್ನು ಸ್ಮರಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಾಳೆ ಬೆಳಗ್ಗೆ 10:30ಕ್ಕೆ ಯುಜಿ, ಸಿಇಟಿ ಮತ್ತು ಕಾಮೆಡ್ಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿ ಮತ್ತು ಸೀಟ್ ಆಯ್ಕೆ ಪ್ರಕ್ರಿಯೆ ಕುರಿತು ತಜ್ಞರಿಂದ ಉಚಿತ ಮಾರ್ಗದರ್ಶನ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸೆನ್ಸೆಕ್ಸ್

455ರಲ್ಲಿ ವಹಿವಾಟು ನಡೆಸಿದೆ. ಸಿಡ್ನಿಯಲ್ಲಿ ನಡೆದಿರುವಂತಹ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಅಂಸಕರಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಕಣಕ್ಕೆ ಇಳಿಯುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
0: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 155214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಮಯಾಗಿದೆ 11:04:50. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳಿ ಚಂದದ ಸೂಪರ್ ಹಿಟ್ ಹಾಡುಗಳು.

ನಾಲ್ಕು ಹಾಡುಗಳನ್ನು ನೀವು ಕೇಳ್ಕೊಂಡು ಬಂದ್ರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀವು ಕೇಳಿದ್ರಿ ಟಾಮ್ ಅಂಡ್ ಜೆರ್ರಿ ಚಿತ್ರದ ಹಾಡನ್ನು ಕೇಳಿದ್ರಿ. ಸಿದ್ದಶ್ರೀರಾಮ್ ಅವರ ಧ್ವನಿಯಲ್ಲಿತ್ತು, ಸಾಹಿತ್ಯ ಮತ್ತು ಸಂಗೀತ ಮ್ಯಾಥ್ಯೂ ಮಾನು ಅವರದ್ದು. ಅದಕ್ಕಿಂತ ಮೊದಲು ಕೇಳಿದ್ದು ಯುವರತ್ನ. ಈಗಾಗಲೇ ಒಬ್ಬರು ಮೆಸೇಜ್ ಹಾಕಿದರೆ, ನಮ್ಮ ಅಪ್ಪು ಅವ್ರ ಹಾಡನ್ನು ಹಾಕಿದ್ರಿ ಈ ಹಾಡು ಕೇಳಿ ಖುಷಿ ಆಯಿತು ಅಂತ ಹೇಳಿ. ಯುವರತ್ನ ಚಿತ್ರದ ಗೀತೆ ಅರಮನ್ ಮಲ್ಲಿಕ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು, ಗೌಸ್ಪೀರ್ ಅವರ ಸಾಹಿತ್ಯ, ಎಸ್ ಎಸ್ ತಮನ್ ಅವರ ಸಂಗೀತ ಸಂಯೋಜನೆ ಇತ್ತು. ಆಮೇಲೆ ಈಗ ತಾನೇ ಕೇಳಿದ್ರಿ ಅಂಬಿ ನಿಂಗೆ ವಯಸ್ಸಾಯಿತು ಚಿತ್ರದ ಹಾಡು, ಗುಮ್ಮನೇನಿ ವಿಜಯ್ ಬಾಬು ಅವರ ಧ್ವನಿಯಲ್ಲಿತ್ತು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇದ್ದಂಥ ಹಾಡು. ಇದರ ಜೊತೆಗೆ ಕೇಳಿದ್ದು shrikrishna@gmail.com ಚಿತ್ರದ ಗೀತೆ, ಅನುರಾಧ ಭಟ್ ಅವರ ಧ್ವನಿ, ಕವಿರಾಜ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಇನ್ನೊಂದು ಕೊನೆಯ ಹಾಡನ್ನು ಕೇಳ್ಕೊಂಡು ಬನ್ನಿ. ಈ ಹಾಡು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಈ ಹಾಡನ್ನು ಹಾಡಿರೋದು ವಿಜಯಪ್ರಕಾಶ್ ಅವರು, ಅಧ್ಯಕ್ಷ ಚಿತ್ರದ ಅಯೋಗ್ಯ ಚಿತ್ರದ ಹಾಡಿದು. ವಿಜಯಪ್ರಕಾಶ್, ಪಲಕ್ ಮುಚ್ಚಲ್ ಮತ್ತು ಸಂಗಡಿಗರು ಹಾಡಿದ್ದಾರೆ. ಚೇತನ್ ಕುಮಾರ್ ಅವರ ಸಾಹಿತ್ಯ ಇದೆ, ಅರ್ಜುನ್ ಜನ್ಯ ಸಂಗೀತವನ್ನು ನೀಡಿದ್ದಾರೆ.

ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

11:31 ಸಮಯ ಆಗಿದೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ. ಸಾಕಷ್ಟು ಜನರ ಸಂದೇಶಗಳು ಕೂಡ ಬಂದಿದೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 11:30 ನಂತರದ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ, ಕಲಾಭಾರತಿ ಕಾರ್ಯಕ್ರಮ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರ ಕುರಿತು ಈ ದಿನ ಮಾತು ಮಾಹಿತಿ ಎಲ್ಲವೂ ಕೂಡ ಸಾಗತ್ತೆ. ಈ ದಿನ June 12 ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರುವಂತಹ ನಟರಿಗೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಅಂತ ಯಾರಿಗೆ ಹ್ಯಾಪಿ ಬರ್ಡೇ ಹೇಳೋದು? ನಾವಿವತ್ತು June 12 ಯಾರ್ದು ಹ್ಯಾಪಿ ಬರ್ಡೇ ಅಂತ ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಆದ್ರೂ ಕೂಡ ಒಂದು ಚಂದದ ಹಾಡನ್ನ ಕೇಳಿದ್ರೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಈ ಹಾಡನ್ನ ಕೇಳ್ಕೊಂಡು ಬನ್ನಿ.

ಒಲವೇ ಒಲವೇ ಅನ್ನುವ ಈ ಹಾಡು ಲವ್ ಬರ್ಡ್ಸ್ ಚಿತ್ರದ ಗೀತೆ. ನಿಶಾನ್ ರಾಜ್ ಮತ್ತೆ ಐಶ್ವರ್ಯ ರಂಗರಾಜನ್ ಅವರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ರಚನೆ ಇದು, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಹನ್ನೊಂದು ಗಂಟೆ 35:35 ಸಮಯ. ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಬಹಳಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬಹುದು, ಆದರೂ ಕೂಡ ಮತ್ತೊಮ್ಮೆ ಮೆಲುಕು ಹಾಕ್ತಾ ಹೋಗೋಣ. ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ಎನ್ ಸುನಿಲ್ ಕುಮಾರ್ ಅವರನ್ನು ಕುರಿತಾಗಿ ಒಂದಿಷ್ಟು ಮಾತಾಡ್ತಾ ಸಾಗೋಣ. ಸುನಿಲ್ ಕುಮಾರ್ ಅಂದರೆ ಯಾರು ಅಂತ ನಿಮಗೆ ಗೊತ್ತಿರಬಹುದು. ಎಸ್ ಡಾರ್ಲಿಂಗ್ ಕೃಷ್ಣ ಅವರು ನಿರ್ದೇಶನದಲ್ಲಿ ಕೂಡ ಹೆಸರನ್ನು ಮಾಡಿದ್ದಾರೆ, ಸಿನಿಮಾಗಳ ನಿರ್ಮಾಣ ಮಾಡಿದ್ದಾರೆ. ಲವ್ ಮಾಕ್ಟೇಲ್ ಹಾಗೆ ಅದು ಸೀರೀಸ್ ಕೂಡ ಬಂತು, 1, 2, 3 ಅಂತ ಹೇಳಿ. ಅದರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಕನ್ನಡ ಚಿತ್ರರಂಗದ ಜೊತೆಗೆ ಒಂದು ವಿಶೇಷವಾದ ನಂಟನ್ನು ಹೊಂದಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅಥವಾ ಸುನಿಲ್ ಕುಮಾರ್ ಅವರ ಸಿನಿಮಾಗಳ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಿಜವಾದ ಒಂದು ಕಥಾ ಹಂದರ ಇರುತ್ತೆ ಸಿನಿಮಾದಲ್ಲಿ. ದೈನಂದಿನ ಜೀವನ, ಅದು ಕಾಲೇಜು, ಪ್ರೀತಿ, ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಇವರು ಸಿನಿಮಾಗಳಲ್ಲಿ ತರೋದ್ರಿಂದ ನೋಡುವವರ ಜೊತೆಗೆ ಒಂದು ವಿಶೇಷವಾದಂತಹ ಸಂಬಂಧ, ಎಮೋಷ್ನಲ್ ಸನ್ನಿವೇಶಗಳನ್ನು ಕೂಡ ತಮ್ಮ ಸಿನಿಮಾಗಳಲ್ಲಿ ಕಟ್ಕೊಡ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು. ಡಾರ್ಲಿಂಗ್ ಕೃಷ್ಣ ಅವರ ಜನ್ಮದಿನ, ಈಗಾಗಲೇ ನಾವು ಅವರಿಗೆ ಶುಭಾಶಯವನ್ನು ಹೇಳಿದ್ದೇವೆ. ಒಂದು ಹಾಡನ್ನು ಕೇಳಿಕೊಂಡು ಮತ್ತೆ ನಮ್ಮ ಈ ಮಾತುಕತೆಯನ್ನು ಮುಂದುವರಿಸೋಣ.

ದಿಲ್ ಪಸಂದ್ ಚಿತ್ರದ ಹಾಡು ನೀವು ಕೇಳಿದ್ದು. ವಿಜಯ್ ಪ್ರಕಾಶ್ ಮತ್ತೆ ಅನುರಾಧ ಭಟ್ ಅವರು ದನಿಯಾಗಿದ್ರು, ಕವಿರಾಜ್ ಅವರ ರಚನೆಯಾಗಿತ್ತು, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಡಾರ್ಲಿಂಗ್ ಕೃಷ್ಣ ಅಂದ್ರೆ ಸುನಿಲ್ ಕುಮಾರ್ ಅವರಿಗೆ ಡಾರ್ಲಿಂಗ್ ಅಂತ ಕರೀತಾ ಇದ್ದಿದ್ದು ಯಾಕೆ? ಇವರು ಮೊದಲು ಸೂರಿ ಅಂದರೆ ದುನಿಯಾ ಫಿಲ್ಮ್ ಮಾಡಿದ್ರಲ್ಲ, ಸೂರಿ ಅವರ ಜೊತೆಗೆ ಕೂಡ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು. ಅದಾದಮೇಲೆ ಕೃಷ್ಣ ರುಕ್ಮಿಣಿ ಎನ್ನುವಂಥ ಒಂದು ಸೀರಿಯಲ್ನಲ್ಲಿ ಕೂಡ ಕೃಷ್ಣನ ಪಾತ್ರವನ್ನು ಮಾಡ್ತಾಯಿದ್ರು. ಕೃಷ್ಣ ರುಕ್ಮಿಣಿ ಎನ್ನುವ ಸೀರಿಯಲಲ್ಲಿ ಇವರು ಆ್ಯಕ್ಟ್ ಮಾಡೋದನ್ನು ನೋಡ್ತಾ ನೋಡ್ತಾ ಜನ ಇವರನ್ನು ಡಾರ್ಲಿಂಗ್ ಕೃಷ್ಣ ಅಂತಲೇ ಕರೆಯೋದಕ್ಕೆ ಶುರು ಮಾಡಿದ್ರಂತೆ. ಹಾಗಾಗಿ ಇವರು ಸುನಿಲ್ ಕುಮಾರ್ ಅಂತ ಗುರುತಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಡಾರ್ಲಿಂಗ್ ಕೃಷ್ಣ ಅಂತಲೇ ಕರೆಸ್ಕೊಳ್ತಾರೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಹಾಡು ಕೇಳಿದ್ದು. ಪೂಜಾ ಭಟ್ ಮತ್ತೆ ಪೃಥ್ವಿ ಭಟ್ ಅವರು ಧ್ವನಿಯಾಗಿದ್ರು. ಶಶಾಂಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ಜೂನ್ ತಿಂಗಳ 12ನೇ ತಾರೀಕು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರುವಂತಹ ಡಾರ್ಲಿಂಗ್ ಕೃಷ್ಣ ಅಂದ್ರೆ ಸುನಿಲ್ ಕುಮಾರ್ ಅವರು ನಮ್ಮ ಇಂದಿನ ತಾರೆ. 1985 ಜೂನ್ 12 ಮೈಸೂರಿನಲ್ಲಿ ಹುಟ್ಟಿದ್ದು. ಸುನಿಲ್ ಕುಮಾರ್ ಅನ್ನೋದು ಮೂಲ ಹೆಸರು. ಕೃಷ್ಣ ರುಕ್ಮಿಣಿ ಎನ್ನುವ ಒಂದು ಧಾರಾವಾಹಿಯಿಂದ ಬಂದು ಕೃಷ್ಣ ಅಂತ ಹೇಳಿ ಆಮೇಲೆ ಡಾರ್ಲಿಂಗ್ ಕೃಷ್ಣ ಅಂತಾನೆ ಹೆಸರಾದ್ರು. ದುನಿಯಾ ಸೂರಿ ಅವರ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥ ಸುನಿಲ್ ಕುಮಾರ್ ಡಾರ್ಲಿಂಗ್ ಕೃಷ್ಣ ಅವರು ಮದರಂಗಿ ಸಿನಿಮಾದ ಮೂಲಕ ನಾಯಕ ನಟನಾಗಿ ಒಂದು ಸಿನಿಮಾ ಕ್ಷೇತ್ರಕ್ಕೆ ಹೆಜ್ಜೆಯನ್ನು ಇಡ್ತಾರೆ. ಮತ್ತು ಲವ್ ಮಾಕ್ಟೇಲ್ ಅನ್ನುವ ಸಿನಿಮಾದಲ್ಲಿ ಇವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಇದು ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು ಕೃಷ್ಣ ಅವರಿಗೆ. ಲವ್ ಮಾಕ್ಟೇಲ್ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಪ್ರೀತಿ, ಸ್ನೇಹ ಮತ್ತು ಬದುಕಿನ ಒಂದು ಪ್ರಯಾಣವನ್ನು ತೆಗೆದಿಟ್ಟಂಥ ಈ ಸಿನಿಮಾ ಅವ್ರಿಗೆ ಫೈನಾನ್ಷಿಯಲ್ ಆಗಿ ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದಂಥ ಸಿನಿಮಾ ಅವರ ಬದುಕಿನಲ್ಲಿ. ಅದಾದಮೇಲೆ ಇವರು ಅವರ ಪತ್ನಿ ನಟಿಯಾಗಿರುವಂಥ ಮಿಲನ ನಾಗರಾಜ್ ಅವರ ಜೊತೆಗೆ ಸೇರಿ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಸ್ಕೊಳ್ತಾರೆ. ಇವರ ಸಿನಿಮಾಗಳ ವಿಶೇಷತೆ ಈಗಾಗಲೇ ಹೇಳಿದ ಹಾಗೆ ನೈಜ ಕಥಾಹಂದ್ರ, ಅಂದರೆ ಅದರಲ್ಲಿ ಕಾಲೇಜು ದಿನಗಳು, ಪ್ರೀತಿ ಮತ್ತು ಒಂದು ರೀತಿ ಕನೆಕ್ಟ್ ಆಗುವಂಥ ಸನ್ನಿವೇಶಗಳು, ಒಳ್ಳೆಯ ಸಂಗೀತ, ಸಾಹಿತ್ಯ ಇವೆಲ್ಲವನ್ನು ಸೇರಿಸಿ ಸಿನಿಮಾ ಮಾಡಿದಾಗ ಅದರ ಜೊತೆಗೆ ಹಾಸ್ಯ ಮತ್ತು ಗಂಭೀರತೆಯನ್ನು ಒಂದು ರೀತಿ ಬ್ಯಾಲೆನ್ಸ್ ಮಾಡುವಂಥದ್ದು, ಬೇರೆ ಬೇರೆ ವಿಷಯಗಳನ್ನು ಸೇರಿಸ್ಕೊಂಡು ಒಂದು ಸೂಕ್ಷ್ಮವಾಗಿ ಮಾಹಿತಿಯನ್ನು ಕೊಡುವಂಥ ಇವರ ತಂತ್ರಗಾರಿಕೆ ಜನಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಇವರು ತಮ್ಮದೇ ಒಂದು ಬ್ಯಾನರ್ನಲ್ಲಿ ಸಿನಿಮಾಗಳನ್ನು ನಿರ್ಮಾಣ ಮಾಡುವುದರ ಕಡೆಗೆ ಕೂಡ ಗಮನ ಹರಿಸಿ ಅದರಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಈ ಒಂದು ಏನು ಡಾರ್ಲಿಂಗ್ ಕೃಷ್ಣ ಮತ್ತು ಅವರ ಪತ್ನಿ ಮಿಲನ ನಾಗರಾಜ್ ಅವರು. ಲವ್ ಮಾಕ್ಟೇಲ್ 2 ಚಿತ್ರದ ಹಾಡು, ವಿಜಯಪ್ರಕಾಶ್, ರಕ್ಷಿತಾ ಸುರೇಶ್ ಅವರ ಧ್ವನಿಗಳು, ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯ, ನಕುಲ ಭಯಂಕರ್ ಅವರ ಸಂಗೀತ ಸಂಯೋಜನೆ.

ಲವ್ ಮಾಕ್ಟೇಲ್ ಅನ್ನೋದು ಡಾರ್ಲಿಂಗ್ ಕೃಷ್ಣ ಅವರ ಕರಿಯರ್ನಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಅನ್ನುವಂಥ ಪದಗಳು ಅಂತಲೇ ಹೇಳಬಹುದು. ನಟನೆಯ ಜೊತೆಗೆ ನಿರ್ದೇಶನ ಮಾಡಿದಂಥ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಒಂದು ಅಷ್ಟು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿತು. ಅದಾದಮೇಲೆ ಕೌಸಲ್ಯ ಸುಪ್ರಜಾ ರಾಮ, ಇದು ಕೂಡ ಒಂದು ಕೌಟುಂಬಿಕ ಸಿನಿಮಾ. ಅವರ ಆ್ಯಕ್ಟಿಂಗ್ ತುಂಬ ಜನಕ್ಕೆ ಇಷ್ಟ ಆಯಿತು. ಒಂದು ರೀತಿಯಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವಿನ ವ್ಯತ್ಯಾಸ, ಹಾಗೆ ಕೌಟುಂಬಿಕ ಮೌಲ್ಯಗಳು, ಅದರಲ್ಲೂ ವಿಶೇಷವಾಗಿ ತಾಯಿಯ ಪ್ರೀತಿಯನ್ನು ಬಿಂಬಿಸುವಂಥ ಸಿನಿಮಾ, ಇದು ಕೂಡ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು. ಇನ್ನು ಲಕ್ಕಿ ಮ್ಯಾನ್ ಅಂತಲೇ ಹೇಳಬಹುದು ಡಾರ್ಲಿಂಗ್ ಕೃಷ್ಣ ಸುನೀಲ್ ಕುಮಾರ್ ಅವರನ್ನು. ನಮ್ಮ ಸರ್ವಜ್ಞ ಕವಿ ಹೇಳೋ ಹಾಗೆ, ವೆಚ್ಚಕ್ಕೆ ಹೊನ್ನು, ಇಚ್ಛೆ ನರಿತು ನಡೆಯುವ ಸತಿ, ಮುದ್ದಾದ ಮಗಳು, ಇಷ್ಟದ ಕೆಲಸ, ಇದೆಲ್ಲ ಇರಬೇಕಾದ್ರೆ ಲಕ್ಕಿ ಮ್ಯಾನ್ ಅಂತ ಹೇಳಬಹುದು. ಲಕ್ಕಿ ಮ್ಯಾನ್ ಅನ್ನುವಂಥ ಸಿನಿಮಾದಲ್ಲಿ ಕೂಡ ಕೃಷ್ಣ ಅವರು ನಾಯಕ ನಟನಾಗಿ ಅಭಿನಯಿಸಿದರು. ಹಾಗೆಯೇ ಮದರಂಗಿ ಸಿನಿಮಾದಲ್ಲಿ ಕೂಡ ಅವರ ಅಭಿನಯ ಜನರಿಗೆ ಇಷ್ಟ ಆಗಿತ್ತು. ಸಾಕಷ್ಟು ಯಶಸ್ವಿ ಸಿನಿಮಾಗಳನ್ನು ಕೊಟ್ಟಂಥ ಡಾರ್ಲಿಂಗ್ ಕೃಷ್ಣ ಅವರು ಮೈಸೂರು ಜಿಲ್ಲೆಯವರು, MBA ಓದಿದ್ದಾರೆ. ಹಾಗೆಯೇ ಸಿನಿಮಾ ಕ್ಷೇತ್ರದಲ್ಲಿ ಇವರು ಬರ್ತಾರೆ, ಆದರೆ ಇವರ ತಂದೆ ನಿವೃತ್ತ ಪೊಲೀಸ್ ಅಧಿಕಾರಿ. ಹೀಗೆ ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾ ಪ್ರಯಾಣ ಮುಂದುವರಿತಾ ಇದೆ. ಪ್ರೀತಿಸಿ ಮಿಲನ ಅವರನ್ನು ಮದುವೆ ಆದರು, ಮಗಳು ಪರಿ ಕೂಡ ಇದ್ದಾಳೆ. ಹೀಗಾಗಿ ಲಕ್ಕಿ ಮ್ಯಾನ್ ಅಂತಲೇ ನಾವು ಹೇಳಬಹುದು. ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ಅವರ ಯಶಸ್ಸಿನ ಈ ಪ್ರಯಾಣ ಹೇಗೆ ಮುಂದುವರಲಿ ಎನ್ನೋದು ನಮ್ಮೆಲ್ಲರ ಹಾರೈಕೆ ಅಂತ ಈ ಒಂದು ಹಾಡಿನ ಜೊತೆಗೆ ಶುಗರ್ ಫ್ಯಾಕ್ಟರಿ ಚಿತ್ರದ ಗೀತೆಯನ್ನು ಕೇಳಿ ನಮ್ಮ ಕಲಾಭಾರತಿ ಕಾರ್ಯಕ್ರಮವನ್ನು ಸರಿಯಾಗಿ 12 ಗಂಟೆಗೆ ನಾವು ಮುಕ್ತಾಯ ಮಾಡೋಣ.

0: ನಿನ್ನ ಪ್ರೀತಿ ಮುಂದೆ.
1: ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024 ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ, ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ. ಆದ್ದರಿಂದ ಬಹಳ ಸಂತೋಷ. ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ

0: ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಸೇರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ ಆತ್ಮೀಯರ ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ ಕಣ್ಣುಗಳಿಗೆ ಮನಸ್ಸುಗಳಿಗೆ ನಾನು ಸೆರಬಾಗಿ ವಂದಿಸ್ತೇನೆ.
1: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 21ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೈರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19ನೇ ತಾರೀಕು ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27,19,00,000 ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1,750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
1: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಗಂಟೆ 7:55 ಸಮಯ. ಟೋನ್ ಮಾಡಿರೋದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದೀರಾ. ಏನು ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 12:05 ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ವಿವಿಧ ಭಾರತಿಯಿಂದ ಕೇಳಬಹುದು. ನೀವು ನಮಗೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೇವೆ, ಬರ್ಕೊಳ್ಳಿ. 08022261257 08022261257 ಇನ್ನೊಂದು ಸಂಖ್ಯೆ 08022263927 ಈ ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಬಹುದು. ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ನಮಗೆ ನೀವು ಹೇಳಬಹುದು. ಈಗ ಕಾರ್ಯಕ್ರಮದ ಮೊದಲಿಗೆ ಒಂದು ಕರೆ ಬಂದಿದೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹಾ ಹೇಳಿ, ಯಾರು ಮಾತಾಡೋದು?
1: ನಾನು ಭವ್ಯ, ಹೆಸರುಗಟ್ಟದಿಂದ
0: ಹೇಳಿ. ಭವ್ಯ,
1: ಇವತ್ತು ನಮ್ಮ ತಂದೆಯವ್ರದ್ದು ಹುಟ್ಟಿದಪ್ಪ ಇತ್ತು,
0: ಓ
1: ಅದಕ್ಕೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕಾಯ್ತು.
0: ಎಷ್ಟು ವರ್ಷ ಅಪ್ಪನಿಗೆ?
1: ಅವ್ರಿಗೆ ಒಂದು 70 ಆಗಿರ್ಬೋದು, ಆದ್ರೆ ಈಗಿಲ್ಲ ನಮ್ ಜೊತೆಲಿ. ಯಾರು
0: ಎಲ್ಲಿದ್ದಾರೆ?
1: ಎಕ್ಸ್ಪೈರ್ ಆಗಿರ್ಸ್ ಆಯ್ತು, 13 ಆಯ್ತು.
0: ಏನು ಅಪ್ಪನ ಒಂದು ವಿಶೇಷತೆ, ಯಾವ್ದೊಂದು ಗುಣ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಪ್ಪನಲ್ಲಿ? ಇದೊಂದು ಮಾತ್ರ ನಂಗೆ ತುಂಬಾ ಇಷ್ಟ, ಎರಡೂ ಇರುತ್ತೆ. ಕೆಲವೊಂದ್ಸಲ ಬೈತಾರೆ ಅಂತ ಇರಬಹುದು, ಅಥವಾ ತುಂಬಾ ಪ್ರೀತಿ ಇರಬಹುದು, ಅಥವಾ ಅವ್ರ ಶಿಸ್ತು, ಹೀಗೆ ಬಹಳಷ್ಟು ವಿಷಯಗಳು ಇರುತ್ತೆ. ನಿಮಗೆ ಯಾವ್ದು ತುಂಬಾ ಇಷ್ಟ ಆಗಿತ್ತು ಅಪ್ಪನ ಹತ್ರ?
1: ಶಿಸ್ತು ಮೇಡಮ್.
0: ಹೇಗೆ?
1: ಅವ್ರು ತುಂಬಾ ಇದು ನೀಟ್ ಆಗಿರ್ಬೇಕು ಯಾವಾಗ್ಲು. ಜಾಸ್ತಿ ಇದ್ ಮಾಡ್ಕೋಬಾರ್ದು.
0: ಏನು
1: ಯಾರ ತರ ಜಾಸ್ತಿ ಮಾತಾಡೋದು, ನಗೋದು?
0: ಮಾತಾಡೋದು ನಗೋದೆಲ್ಲ ಒಳ್ಳೇದಲ್ಲ ಅಂತೀರಾ?
1: ತುಂಬಾ ಇರಬಾರ್ದು ಅಂತ. ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು ಅಂತ.
0: ಏನ್ ಕೆಲಸ ಮಾಡ್ತಾ ಇದ್ರು ಅವರು?
1: ಅವ್ರು ಆಟೋ ಡ್ರೈವರ್ ಆಗಿದ್ರು. ಒಂದ್ 40 ಆಟೋ ಡ್ರೈವರ್ ಆಗಿ ವರ್ಕ್ ಮಾಡಿದ್ರು. ಅದಕ್ಕೋಸ್ಕರ ಅವ್ರದ್ದು ಎಕ್ಸ್ಪೈರ್ ಆಗಿ 13 ಆಯ್ತು. ಅದಕ್ಕೋಸ್ಕರ ಇವಾಗ ಸಾಂಗ್ ಕೇಳ್ಬೇಕಾಗಿತ್ತು.
0: ಮರೆಯಕ್ ಆಗದೆ ಇರೋಂತ ಒಂದು ಯಾವ್ದಾದ್ರು ಹೇಳ್ತೀರಾ ಅಪ್ಪನ ಜೊತೆಗಿನ ನಿಮ್ಮ ನೆನಪು, ನೀವೆಲ್ಲಾದ್ರೂ ಹೋಗಿದ್ದಾಗ ಬಂದಿದ್ದಾಗ ಅಥವಾ ಹುಷಾರಿಲ್ದೇ ಏನೋ ಒಂದಿರುತ್ತಲ್ಲ ನಮ್ಮ ಅಪ್ಪ ಅಂದ ತಕ್ಷಣ ನನ್ಗೆ ಇದ್ ನೆನಪಾಗತ್ತೆ ಎನ್ನುವಂಥದ್ದು?
1: ಅದ ಅವರು ಇದು ಆಟೋ ಓಡಿಸ್ಬೇಕಾದ್ರೆ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಮೇಡಮ್. ಅದನ್ನ ಸಡನ್ ಆಗಿ ವಿಷಯ ಗೊತ್ತಾದಾಗ ತುಂಬಾ ಬೇಜಾರಾಯ್ತು. ಆ ವಿಷಯ ಗೊತ್ತ, ಅದೊಂದೇ ಮಾಡ್ಬೇಕಾಗ್ತಿಲ್ಲ ನಮ್ಗೆ.
0: ಆಗ್ಲಿ, ನಿಮ್ಮ ಅಪ್ಪನ ನೆನಪಿಗೋಸ್ಕರ ನೀವು ಕೇಳದ ಹಾಗೆ. ನಿನ್ನಂತ ಅಪ್ಪ ಇಲ್ಲ ಹಾಡಲ್ವಾ?
1: ಹಾ, ಸಾಂಗ್ ಬೇಕಾಗಿತ್ತು.
0: ಆಗ್ಲಿ, ಕೇಳೋಣ.

0: ದೇವತಾಮನುಷ್ಯ ಚಿತ್ರದ ಗೀತೆ ನೀವು ಕೇಳಿದ್ದು. ಬಿ ಆರ್ ಛಾಯಾ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗಳು, ಚಿ ಉದಯಶಂಕರ್ ಅವರ ಸಾಹಿತ್ಯ ಇತ್ತು, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮತ್ತೊಂದು ಕರೆ ಕೂಡ ಬಂದಿದೆ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೇಳಿ.
1: ಚಂದು ಮೇಡಮ್?
0: ಹೌದು,
1: ನಾನು ಮಾಧವನ್ ಮೇಡಮ್, ಚೆನ್ನೈನಿಂದ.
0: ಚೆನ್ನೈನಲ್ಲಿದ್ದೀರಾ?
1: ಹೌದು ಮೇಡಮ್.
0: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನೈ ಹೇಗಿದೆ?
1: ಸ್ವಲ್ಪ ಇನ್ನು ಬಿಸಿಲಿದೆ. ನಿನ್ನೆ ಇವತ್ತು ಸ್ವಲ್ಪ ಮೋಡ, ಆದ್ರೂ ಅದೇನು ಮೂಗ್ ಬಿಸಿಲು ಅಂತ ಹೇಳ್ತಾರಲ್ಲ.
0: ಏನ್ ಬಿಸಿಲು?
1: ಮೂಗ್ ಬಿಸಿಲು ಅಂತ ಹೇಳ್ತಾರಲ್ಲ, ಮೋಡ ಇದ್ರು ಸೆಕೆ ಜಾಸ್ತಿ ಇದೆ.
0: ಮೂಗ್ ಬಿಸಿಲು. ಒಳ್ಳೆ ಹೆಸರು ಮೂಗ್ ಬಿಸಿಲು. ಹೇಳಿ, ಹೇಗಿದ್ದೀರಾ? ಏನ್ ನಡೀತಾ ಇದೆ?
1: ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೇಡಮ್.
0: ಯಾವ ಹಾಡು ಕೇಳ್ಬೇಕು ಅಂತ ಫೋನ್ ಮಾಡಿದ್ರಿ?
1: ನಮ್ಮ ಊರು ಚಿತ್ರದುರ್ಗ. ಸಹೋದರ.
0: ಯಾವ ಊರು ನಿಮ್ದು?
1: ನಮ್ದು ಮೈಸೂರೇ.
0: ನಮ್ಮೂರು ಮೈಸೂರು ಅಂತ ನೀವು ಹಾಡು ಹೇಳ್ಬೋದು ಧೈರ್ಯವಾಗಿ. ಹೋಗದಿರಿ ಸೋದರ, ಯಾವ ಹಾಡ್ಬೇಕು? ಏನ್ ಮಾಡೋದು, ಈಗ ಎಲ್ಲರೂ ಹೊರಡ್ತಾನೆ ಇದಾರಲ್ಲ ಹೊರಗಡೆಗೆ, ಬದುಕನ್ನ ಅರಿಸ್ಕೊಂಡು ಉದ್ಯೋಗ ವಿದ್ಯೆ ಅದು ಇದು ಅಂತ. ನೀವು ನಿಮ್ಮೂರು ಬಿಟ್ಬಿಟ್ಟು ಚೆನ್ನೈಯಲ್ಲಿ ಇದ್ದೀರಾ, ಆದ್ರೆ ಹೋಗದಿರಿ ಸೋದರರೇ ಅಂತ ಹೇಳ್ತಾ ಇದ್ದೀರಾ.
1: ನನ್ನ ತಮ್ಮ ಆಫ್ರಿಕಾದಲ್ಲಿ ಕೂತಿದ್ದಾನೆ.
0: ಹೋಗ್ತಿರ್ತೀರ ತಾನೆ ಊರಿಗೆ ಯಾವಾಗ್ಲೂ? ಆಗಾಗ ಆಗಾಗ
1: ಖಂಡಿತ ಖಂಡಿತ.
0: ಆತರ ಎಲ್ಲ ಇದ್ದಾಗ ಹೋಗ್ತೀರಿ. ಸರಿ, ನಿಮ್ ಇಷ್ಟದ ಹಾಡು ಕೇಳೋಣವಾ?
1: ನಮಸ್ತೆ.
0: ನಮ್ಮ ಊರು ಚಿತ್ರದ ಹಾಡು, ಸಿ ವಿ ಶಿವಶಂಕರ್ ಅವರ ರಚನೆ, ಆರ್ ರತ್ನ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ ಯಾರು?
1: ಮೇಡಮ್ ರಮ್ಯಾ, ಗೌರಿ ಬಿದ್ನೂರಿಂದ.
0: ಹೇಳಿ ರಮ್ಯಾ, ಹೇಗಿದ್ದೀರಾ? ಏನ್ ಸಮಾಚಾರ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್?
0: ಏನ್ ಕೆಲಸ ಮಾಡೋದು ರಮ್ಯಾ ಅವರು?
1: ನಾನ್ ಮನೆಯಲ್ಲೇ ಇರ್ತೀನಿ ಮೇಡಮ್, ಮಗು ನೋಡ್ಕೊಂಡು.
0: ಎಷ್ಟು ಮಗುಗೆ ಎಷ್ಟು ವರ್ಷ, ವಯಸ್ಸೆಷ್ಟು?
1: ಇವಾಗ ಮೇಡಮ್ ಎಲ್ ಕೆ ಜಿಗೆ ಸೇರ್ಸಿದೀವಿ ಮೇಡಮ್ ಇವಾಗ.
0: ಗೌರಿ ಬಿದ್ನೂರಲ್ಲೇನಾ?
1: ಇಲ್ಲ ಮೇಡಮ್, ನಾವಿರೋದು ಬೆಂಗಳೂರಲ್ಲಿ.
0: ಬೆಂಗಳೂರಲ್ಲಿ ಇದ್ದೀರಾ? ಆದ್ರೆ ನಿಮ್ಮ ಊರು ಗೌರಿ ಬಿದ್ನೂರು?
1: ಹೌದು ಮೇಡಮ್.
0: ಹೇಳಿ.
1: ಹೇಳ್ಬೇಕು ಮೇಡಮ್, ಅದೇ ಅರುಣರಾಗ ಫಿಲಂ ಇಂದ ನಡೆದಾಡೋ ಕಾಮನದಿಲ್ಲ ಅಂತ ಹೇಳ್ಬಿಟ್ಟು ಹಾಡು ಇದೆಯಲ್ಲ, ಅದು.
0: ಹವ್ಯಾಸಗಳೇನಿದೆ ನಿಮ್ಗೆ?
1: ಮೇಡಮ್ ನನಗೆ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮತ್ತೆ ಪೇಂಟಿಂಗು ಎಲ್ಲ ಮಾಡ್ತೀನಿ ಮೇಡಮ್. ನಾನು
0: ಯಾವಾಗ ಕಲ್ತಿದ್ದು, ಎಷ್ಟು ವರ್ಷದಿಂದ ಮಾಡ್ತಾ
1: ಇದ್ದೀರಾ? ಅಮ್ಮ ಮನೆಯಲ್ಲಿ ಇದ್ದಾಗೆ ಕಲ್ತಿದ್ದು ಮೇಡಮ್. ಪಿಯುಸಿ ಡಿಗ್ರಿ ಪಿಯುಸಿ ಓದೋ ಟೈಮಲ್ಲೇನೆ ನಾನು ಕಲ್ತಿದ್ದೆ ಮೇಡಮ್.
0: ಅಂದ್ರೆ ನೀವು ನಿಮ್ ಮನೆಗ್ ಮಾತ್ರ ಮಾಡ್ಕೊಳ್ತೀರಾ ಅಥವಾ ಬೇರೆಯವ್ರಿಗೂ ಮಾಡಿಕೊಡ್ತೀರಾ ಕಮರ್ಷಿಯಲ್?
1: ಮನೆಗಷ್ಟೇ, ಯಾರಾದ್ರೂ ಕ್ಲೋಸ್ ಫ್ರೆಂಡ್ಸ್ ಯಾರಾದ್ರೂ ಕೇಳಿದ್ರೆ ಮಾಡ್ಕೊಡ್ತೀವಿ.
0: ಒಟ್ಟಾರೆ ಸಮಯ ಕಳೆಯೋದಕ್ಕೆ ನಿಮ್ಮ ಮನಸ್ಸಿನ ಒಂದು ಏನು ಇಷ್ಟವಾದ ಕೆಲಸ ಮಾಡಕ್ಕೆ ಒಂದು ಪ್ರವೃತ್ತಿ ಅಂತ ಇಟ್ಕೊಂಡಿದ್ದೀರಾ?
1: ಬ್ಲೌಸ್ ಅಷ್ಟೆಲ್ಲ ಹೊಲಿತೀನಿ, ಬಟ್ ನನಗೆ ಅಷ್ಟೊಂದು ಇದು ಬರಲ್ಲ, ನಮ್ಮ ಮನೆಯವರು ಹೊಲಿತಾರೆ.
0: ಅಂದ್ರೆ ಅವರು ಟೈಲರ್?
1: ಅವರು ಟೈಲರ್ ಮೇಡಮ್, ಅವರು ಕಂಪ್ನಿಗೆ ಹೋಗ್ತಾರೆ, ಬಂದು ಅವರು ಮತ್ತೆ ಕೆಲಸ ಮಾಡ್ತಾರೆ.
0: ಹಾಗಾಗಿ ನಿಮ್ದು ಒಂದೇ ತರ ಟೇಸ್ಟ್ ಕೆಲಸದಲ್ಲಿ ಹೆಚ್ಚು ಕಡಿಮೆ ಅಂತಾರ ಅಲ್ವಾ? ಅವ್ರದ್ದು ಕೈ ಕಸಬು, ನಿಮ್ದು ಕೈ ಕಸಬು.
1: ಹೌದು ಮೇಡಮ್, ಅವ್ರ ಕಂಪ್ನಿಗೆ ಹೋಗ್ತಾರೆ, ಮನೆಯಲ್ಲಿ ಬಂದಾಗ ಮತ್ತೆ ಅದು ಕೆಲಸನ ಮಾಡ್ತಾರೆ, ಆಲ್ರೌಂಡರ್.
0: ಏನ್ ಮಾಡಿದ್ರಿ ಇವತ್ತು ಅಡಿಗೆ ತಿಂಡಿ ನಾಷ್ಟ ಎಲ್ಲ?
1: ಅಡಿಗೆ ಚಿತ್ರಾನ್ನ ಮೇಡಮ್.
0: ಮತ್ತೆ ಮಧ್ಯಾಹ್ನದ್ದು ಹೇಳ್ಬೇಕು.
1: ಮಧ್ಯಾಹ್ನದ ಅದೇ ಹಸಿ ಗೊಜ್ಜು.

0: ಅಂತ ಹೇಳಿ ಮಾಡ್ತಾರಲ್ಲ ಅದನ್ ಮಾಡಿದೆ. ಮಾಡ್ಬೇಕಿದ್ದು
1: ಹಾಡ್ ಕೇಳ್ಬಿಟ್ಟು ಮಾಡ್ತೀರಾ?
0: ಹಾ ಮೇಡಮ್, ಇನ್ನು ಲೇಟ್ ಅಲ್ವಾ ಊಟ ಮಾಡೋದು, ಹಂಗಾಗಿ
1: ಅದೇ ಹಾಡ್ ಕೇಳಿ ಅಡಿಗೆ ಮಾಡಿ ಆಮೇಲೆ ಊಟ ಮಾಡೋದು.
0: ಹೌದೌದು, ಮುದ್ದೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಲೇಟ್ ಆಗಿ ಮಾಡ್ಕೊಂಡು.
1: ಆಗ್ಲಿ,
0: ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ.
1: ಧಾರಾಳವಾಗಿ ಬರ್ತೀನಿ. ನೀವು ಪ್ರೀತಿಯಿಂದ ಕರೆಯೋದೇ ಖುಷಿ, ಬರೋದು ಬಿಡೋದು ಆಮೇಲೆ, ಆದ್ರೆ ಕರಿತೀರಲ್ಲ ಪ್ರೀತಿಯಿಂದ ಅದೇ ಖುಷಿ ಆಗುತ್ತೆ.
0: ಎಷ್ಟು ಮೇಡಮ್, ಒಬ್ರಿಗೆ ಕಂಪಲ್ಸರಿ ಯಾರ ಮನೆನಲ್ಲ ಆದ್ರೂ ಒಬ್ರಿಗಾಗೋ ಸಿದ್ಧೇ ಇರುತ್ತೆ.
1: ಇದಕ್ಕಿಂತ ಮುಂಚೆ ಮಾತಾಡಿದ್ರ ರೇಡಿಯೋದಲ್ಲಿ ಯಾವತ್ತಾದ್ರು?
0: ಮೇಡಮ್ ಅವಾಗ ಯಾವಾಗೋ ಒಂದು 4-5 ತಿಂಗಳ ಕೆಳಗಡೆನೇನೋ ಮಾತಾಡಿದ್ದೆ ಮೇಡಮ್. ನಮ್ಮ ಅಕ್ಕ ಅವ್ರು ಒಬ್ರು ಇದಾರೆ, ಅವರು ಫೋನ್ ಮಾಡಿ ಕೊಟ್ಟಿದ್ರು, ಅವಾಗ ನಾನು ಮಾತಾಡಿದ್ದೆ.
1: ಹಾಗೆ ಅಕ್ಕನಿಗೋಸ್ಕರ ಯಾವ ಹಾಡು? ಅಕ್ಕನಿಗೋಸ್ಕರ ನಿಮಗೋಸ್ಕರ ಈ ಹಾಡಾ?
0: ಹೌದು ಮೇಡಮ್,
1: ಎಲ್ಲರಿಗೋಸ್ಕರ.
0: ಎಲ್ಲರಿಗೋಸ್ಕರ.
1: ಧನ್ಯವಾದ, ನಮಸ್ತೆ.
0: ಥ್ಯಾಂಕ್ ಯು ಮೇಡಮ್, ನಮಸ್ತೆ.

0: ಅರುಣರಾಗ ಚಿತ್ರದ ಹಾಡನ್ನು ಬರೆದದ್ದು ದೊಡ್ಡರಂಗೇಗೌಡರು, ಸಂಗೀತ ಸಂಯೋಜನೆ ಮಾಡಿದ್ದು ಎಂ ರಂಗರಾವ್ ಅವರು, ಹಾಡಿಗೆ ದನಿಯಾಗಿದ್ದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ನಮಸ್ತೆ. ನಮಸ್ತೆ. ಹಲೋ ಹಲೋ ಹಲೋ ಹಲೋ, ಕೇಳಿಸುತ್ತಾ?
1: ಹೇಳಿ ಮೇಡಮ್, ಕೇಳಿಸ್ತಾ ಇದೆ.
0: ಹಾ, ಮಾತಾಡಿ. ಹೆಸರು ಹುಚ್ಚೇಗೌಡ ಅಂತ, ಹಲಗಾಪುರ ಗ್ರಾಮ, ತಾಲೂಕು ಚಾಮರಾಜನಗರ ಜಿಲ್ಲೆ. ಹೇಳಿ ಗೌಡ್ರೆ.
1: ಎಲ್ಲಾ ನಿಲಯದ ನಿರ್ದೇಶಕರು, ಆರ್ ಜೆಗಳು, ನಮ್ಮ ವಿವಿಧ ಭಾರತಿ ಕೆಲಸಗಳು ಎಲ್ಲರಿಗೂ ನಮಸ್ಕಾರ.
0: ನಮಸ್ಕಾರ ನಿಮಗೂ ಕೂಡ.
1: ಇವತ್ತು ನಮ್ಮ ತಾಯಿ ತೀರೋಗಿ 5 ವರ್ಷ ಆಗಿದೆ ಮೇಡಮ್, ಅವ್ರಿಗೋಸ್ಕರ ಒಂದು ಆಡ್ಬೇಕಾಗಿದೆ. ಯಾವ್ದಂದ್ರೆ ಹರಿಭಕ್ತ ಚಿತ್ರದಲ್ಲಿ ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಅಂತ ಇವಾಡು ನಮ್ಮ ಮನೆಯವರು, ನಾನು, ನನ್ನ ಮಮ್ಮಿ ಪೂರ್ಣ ಚಂದ್ರಜಸ್ವಿ, ಚಂದ್ರು, ಪೂರ್ಣಿಮಾ, ಅರುಣ್ ಕುಮಾರ್, ಕೆಂಪಮ್ಮ, ಮತ್ತೆ ನನ್ನ ಸ್ನೇಹಿತರಾದಂತ ಪ್ರಕಾಶ್, ಸುಬ್ರಹ್ಮಣಿ, ವೆಂಕಟರಮಣಾಚಾರಿ ಮತ್ತು ವೆಂಕಟೇಶ, ಎಲ್ಲರಿಗಾಗಿ ಈ ವಾಡು ಮೇಡಮ್.
0: ಅಮ್ಮನ ನೆನಪು.
1: ಹೌದು ಮೇಡಮ್.
0: ಆಗ್ಲಿ, ನೀವು ಕೇಳಿದಂತ ಹಾಡು ಬರ್ತಾ ಇದೆ
1: ಮೇಡಮ್. ತಮ್ಮ ಹೆಸರು ಮೇಡಮ್?
0: ನನ್ನ ಹೆಸರು ಚಂದು ಬಾನುಲಿ ಬಂದ.

0: ಕೇಳುವರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ ಆಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.
2: ಹನ್ನೆರಡು ಗಂಟೆ 12:35 ಸಮಯ ಆಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಪ್ರತಿದಿನ 12:05 ಒಂದು ಗಂಟೆವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಕೂಡ ನಿಮಿಷದ ಹಾಡುಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 0802226125 7, ಇನ್ನೊಂದು ಸಂಖ್ಯೆ 0802226392 7. ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ನಿಮಿಷದ ಹಾಡು ಯಾವುದು ಅಂತ ನೀವು ರೇಡಿಯೋದಲ್ಲಿ ಕೇಳಬಹುದು. ನಮಸ್ತೆ.
3: ನಮಸ್ಕಾರ ಮೇಡಮ್.
2: ಹೇಳಿ.
3: ಆದಿನಾರಾಯಣ ಸ್ವಾಮಿ ಅಂತ ಮೇಡಮ್. ಆದಿನಾರಾಯಣ ಸ್ವಾಮಿ ಅಂತ ಮೇಡಮ್.
2: ಹೇಳಿ, ಆದಿನಾರಾಯಣ ಸ್ವಾಮಿಗಳು ಯಾವ ಹಾಡ್ಬೇಕು?
3: ಅದೇ ಮೇಡಮ್, ಇದು ಮೇಡಮ್, ಪ್ರೇಮಾಚಾರ್ಯದಿಂದ ಮೇಡಮ್.
2: ಪ್ರೇಮಾಚಾರಿ.
3: ಹೌದು ಮೇಡಮ್.
2: ಯಾಕೆ ಈ ಹಾಡು
3: ಚೆನ್ನಾಗೈತೆ ಮೇಡಮ್ ಕೇಳಕ್?
2: ನೋಡಿದಿರಾ ಈ ಸಿನಿಮಾ?
3: ಇಲ್ಲ ಮೇಡಮ್.
2: ನೋಡಿಲ್ಲ.
3: ಇಲ್ಲ ಇಲ್ಲ.
2: ಆಗ್ಲಿ, ನೀವು ಇಷ್ಟಪಟ್ಟಂತ ಹಾಡು ಬರುತ್ತೆ. ರಾಮಾಚಾರಿ, ಪ್ರೇಮಾಚಾರಿ ಚಿತ್ರದ ಹಾಡಿದು. ಕೇಳಿ ಕೇಳಿ ಕೇಳಿ.
4: ಮದುವೆ ಆಗ್ತಿದ್ಯಾ? ಹಂಗಾರೆ ನಿನ್ ಹೆಂಡ್ರಾಗಳು ಹೆಂಗಿರ್ಬೇಕು ಹೇಳಪ್ಪ ನೋಡವ.
5: ಹೇಳ್ಬಿಡ್ತೀನಿ,
4: ಹೇಳ
5: ಹೇಳ್ಬಿಡ್ತೀನಿ.
2: ಪ್ರೇಮಾಚಾರಿ ಚಿತ್ರದ ಈ ಹಾಡನ್ನ ಬರೆದು ಸಂಗೀತ ನೀಡಿದವರು ಹಂಸಲೇಖ, ಮನು ಮತ್ತು ಎಸ್ ಮಹೇಂದರ್ ಅವರು ಧ್ವನಿಯಾಗಿದ್ದಾರೆ.
6: ಸನೆ ದ ಪಮಗರೆ ಸನೆ ಸಾ ಗಮಗರೆ ಮದ ಸ ಪ ಮ ಗಾ

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಹಾಡು ಕೇಳಿ ನಮ್ಮ ಮನೆಗೇನೆ ಮಹಾಲಕ್ಷ್ಮಿ ಬಂದ ಹಾಗಾಯ್ತು ಅಂತ ಹೇಳ್ತಾ ಇದ್ದಾರೆ ಕೆಲವು ಕೇಳಿದ್ರು. ಹೌದು, ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆಯನ್ನು ನೀವು ಕೇಳಿದ್ರಿ. ಎಸ್ ಜಾನಕಿ ಅವರು ಹಾಡಿದ್ದು, ಚೌದೇಶಂಕರ್ ಅವರ ರಚನೆ, ಸತ್ಯಮ್ ಅವರ ಸಂಗೀತ ಇತ್ತು. ಕರಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
5: ನಮಸ್ತೆ ಬಾನುಲಿ ಬಂಧು ಚಂದು ಮೇಡಮ್ಗೆ ನಮಸ್ಕಾರಗಳು.
4: ಈ ಬಂಧು ಯಾರು?
5: ನಿರ್ಮಲಾ.
4: ಹೇಳಿ ನಿರ್ಮಲಾ, ಹೇಗಿದ್ದೀರಿ, ಏನ್ ಸಮಾಚಾರ?
5: ಚೆನ್ನಾಗಿದ್ದೀನಿ ಮೇಡಮ್. ನಿಮ್ ಹತ್ರನೇ ಲಾಸ್ಟ್ ಒಂದ್ ಮಾತಾಡಿದ್ದೆ, ಒಂದ್ ನಾಲ್ಕೈದು ತಿಂಗಳಾಗಿತ್ತು. ನಾನ್ ಮತ್ತೆ ನಾನ್ ಮಾಡಕ್ಕೆ ಹೋಗಿಲ್ಲ, ಯಾಕಂದ್ರೆ ನೀವೇ ನಮ್ಗೆ ಎಷ್ಟು ಚಂದದ ಹಾಡುಗಳನ್ನ ಪ್ರಸಾರ ಮಾಡ್ತಿರ್ತೀರ, ನಾವ್ ಯಾಕೆ ಮಾಡ್ಬೇಕು? ನಿಜವಾಗ್ಲು ನಿಮ್ ಇನ್ನೊಂದ್ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಮೇಡಮ್. ನಿಜವಾಗ್ಲು ಎಷ್ಟು ಒಳ್ಳೊಳ್ಳೆ ಸಾಂಗ್ ನ ಹೆಚ್ಚು ತಂದು ನಮ್ಗೆ ನಮಗೋಸ್ಕರ ಬಡಿಸ್ತೀರಾ, ತುಂಬಾ ಚೆನ್ನಾಗಿರೋ ಹಾಡುಗಳು ಹಾಕ್ತೀರಾ. ನಿಜವಾಗ್ಲು ಅದೆಷ್ಟು ಖುಷಿ ಪಡ್ತೀನಿ, ಅಷ್ಟು ಖುಷಿ ಪಡ್ತೀನಿ ಮೇಡಮ್. ನಾನು ಇವಾಗ ಮಾಡಿದ್ದು ತುಂಬಾ ದಿನ ಚಂದು ಮ್ಯಾಮ್ ಹತ್ರ ಮಾತಾಡೋಣ ಅಂತ ಆಸೆಯಿಂದ ಮಾಡಿದೆ. ನಾನು ನಿಜ ಹಾಡೇನ್ ಬೇಡ, ನಿಮಗೋಸ್ಕರ ಕಾಲ್ ಕೇಳ್ಕೊತೀನಿ, ನನಗೋಸ್ಕರ ಬೇಡ, ನಿಮ್ ಕೇಳಿಸ್ಕಾಡು ನನ್ಗೋಸ್ಕರ ಹಾಕ್ಬಿಡಿ.
4: ಅದೇನ್ ಗೊತ್ತಾ ಏನಾಗತ್ತೆ ಅಂದ್ರೆ, ನಮ್ಮ ಹತ್ರ ತುಂಬಾ ಹಾಡುಗಳಿದೆ ಅಲ್ವಾ ನಿರ್ಮಲ ಅವ್ರೆ, ಸುಮಾರು ಹಾಡುಗಳಿದೆ. ಆ ಹಾಡುಗಳಲ್ಲಿ ಸಾಧ್ಯವಾದಷ್ಟು ಅಪರೂಪದ ಕಡಿಮೆ ಕೇಳಿರುವಂತಹ ಹಾಡುಗಳು, ಅಥವಾ ಎಷ್ಟೊಂದು ಹಾಡುಗಳು ನಾವು ಕೇಳಿರಲ್ಲ, ನಾನಂತೂ ಕೇಳೇ ಇರಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಹೊಸ ಹಾಡಿರ್ಲಿ ಹಳೆ ಹಾಡಿರ್ಲಿ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಒಂದಷ್ಟು ಅಪರೂಪದ ಹಾಡುಗಳನ್ನ ವಿವಿಧ ಭಾರತಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಂತ ಹಾಡುಗಳನ್ನ ಸಾಧ್ಯವಾದಾಗ್ಲೆಲ್ಲ ಹಾಕೋದು.

0: ಹೇಳಿದ್ರು ನಿಮ್ಗೆ ನಮಗೆ ಸಮಾಧಾನ ಆಗಲ್ಲ. ಅಷ್ಟು ಚೆನ್ನಾಗಿರೋ ಹಾಡುಗಳು ಹಾಕ್ತೀರಾ, ಅಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತೀರಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅದ್ ಕೇಳಿ ಒಂದ್ ಖುಷಿ. ಒಂದ್ ಕೆಲ್ಸ ಮಾಡ್ತಾ ಇರ್ತೀವಿ ನಾವು, ಕೆಲ್ಸ ಮಾಡ್ಕೊಂಡ್ ಚಿನ್ನ ಮಾತ್ರ ಬೀಳ್ತಾ ಇರುತ್ತೆ, ಅದ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮೇಡಮ್? ನಿಜವಾಗ್ಲೂ ನನ್ಗೆ ಹೇಳಿದ ನಾನು ಎಷ್ಟು ಖುಷಿ ಪಡ್ತೀನಿ ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಪಡ್ತೀನಿ ಮೇಡಮ್ ನಾನು ನಿಜವಾಗ್ಲೂ.
1: ಎಸ್ ಧನ್ಯವಾದಗಳು ನಿರ್ಮಲಾ, ನಿಮ್ಗೋಸ್ಕರ ಒಂದ್ ಚಂದದ ಹಾಡಂತೂ ಈಗ ಬರುತ್ತೆ, ಕೇಳಿಸ್ಕೊಳ್ಳಿ.
0: ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ವೆರಿ ಮಚ್. ಮಮತೆ ಚಿತ್ರದ ಗೀತೆ ಇದು. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ.

0: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಹೇಳಿ
2: ಮೇಡಮ್. ನಮಸ್ತೆ, ಪ್ರಸನ್ನ ಕುಮಾರ್ ಅಂತ. ಅದೇ ಸಿಂಹದ ಮರಿ ಫಿಲಂ ಸಾಂಗ್ ಹಾಕಿ ಮೇಡಮ್. ನಾನೆಂದು ನಿಮ್ಮವ ನಿಮಗಾಗಿ ಬಂದವ.
1: ಎಲ್ಲಿಂದ ಮಾತಾಡೋದು ನೀವು?
2: ಬೆಂಗಳೂರಿಂದ ಮೇಡಮ್.
1: ಸಿಂಹದ ಮರಿ ಸಿನಿಮಾ ಹಾಡಲ್ವಾ?
2: ಹೌದೌದು.
1: ಯಾಕೆ ಈ ಹಾಡು ಕೇಳ್ತಾ ಇದ್ದೀರಾ?
2: ಚೆನ್ನಾಗೈತೆ ಮೇಡಮ್, ಒಂಥರ ಸ್ಫೂರ್ತಿ ಧೈರ್ಯ
1: ಹಾಗೆ. ಕೇಳಿ, ನಿಮ್ ಇಷ್ಟದ ಹಾಡು ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ?

0: ಸಿಂಹದ ಮರಿ ಚಿತ್ರದ ಗೀತೆ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿ ಇತ್ತು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಇದರೊಂದಿಗೆ ಈ ದಿನದ ಕರಿಗೊಂದು ಹಾಡು ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ.
1: ಸಂಸ್ಕೃತಿ ಸಂಪನ್ನ ದೇಶ ನಮ್ಮ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಜುಲೈ 3 ರಿಂದ ಆಗಸ್ಟ್ 28ರವರೆಗೆ ನಿಗದಿಯಾಗಿರುವ ಶ್ರೀ ಅಮರನಾಥ ಯಾತ್ರಾ ಸಿದ್ದತೆ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿಂದು ಉನ್ನತ ಮಟ್ಟದ ಪರಿಶೀಲನಾ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಸೇನಾಪಡೆ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಮತ್ತು ಸೇನಾಪಡೆಯ ವಿವಿಧ ವಿಭಾಗಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಇಲಾಖೆಯ ಸಹಯೋಗದಲ್ಲಿ ಇಂದು ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿಯಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ದತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಮಳೆಗಾಲದ ಜಲಾವೃತ ಸಮಸ್ಯೆ ನಿವಾರಿಸಲು ಮತ್ತು ರಸ್ತೆ ಸುರಕ್ಷತೆ ಹೆಚ್ಚಿಸಲು ಕ್ರಮ ಕೈಗೊಳ್ಳುವಂತೆ ಆಯುಕ್ತ ಕೆಎನ್ ರಮೇಶ್ ಸಂಚಾರ ಪೊಲೀಸ್ ಮತ್ತು ಪಾಲಿಕೆಯ ಅಭಿಯಂತರರಿಗೆ ಸೂಚನೆಯನ್ನು ನೀಡಿದ್ದಾರೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲ ಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವಂತಹ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರವು ಎಚ್ಚರಿಕೆ ನೀಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭಗೊಳ್ಳಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಭಾರತದ ಖ್ಯಾತ ಶೂಟಿಂಗ್ ತರಬೇತುದಾರ ಮತ್ತು ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಚಿನ್ನದ ಪದಕ ವಿಜೇತ ಜಸ್ಪಾಲ್ ರಾಣಾ ದೆಹಲಿಯ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ನಿನ್ನೆ ನಿಧನರಾದಂತಹ ಅವರಿಗೆ 49 ವರ್ಷ ವಯಸ್ಸಾಗಿತ್ತು. ಮೆಕ್ಸಿಕೋದ ಜೋಪೋ ಪಾನ್ನಲ್ಲಿ ನಡೆದಿರುವಂತಹ ಫಿಫಾ ಫುಟ್ಬಾಲ್ ವಿಶ್ವಕಪ್ನ ಗುಂಪು ಎನ ಇಂದಿನ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ಜೆಕ್ ರಿಪಬ್ಲಿಕ್ ತಂಡವನ್ನು 2-1 ಗೋಲುಗಳಿಂದ ಮಣಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕ

0: ಆಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
2: ಆರ್ಬಿಐ ಹೇಳುತ್ತೆ,
0: ಜಾಣರಾಗಿರಿ ಜಾಗರೂಕರಾಗಿರಿ.
3: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
4: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
3: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
4: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
5: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಶುಕ್ರವಾರದ ಮಧ್ಯಾಹ್ನದ ಪ್ರಸಾರವನ್ನ ಕೇಳ್ತಾ ಇದ್ರಾ. ಸಮಯ ಆಗಿದೆ 1:04:15. ಕೆಳಗರೆ ನಿಮ್ಗೆಲ್ಲ ಗೊತ್ತೇ ಇರಬಹುದು, ಈ ಮಧ್ಯಾಹ್ನ ಅಂದ್ರೆ 1:20 ಸಿನಿಕ್ವಿಸ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಳಿಸ್ಕೊಡ್ಬಹುದು. ನಿಮ್ಗೆ ಗೊತ್ತಿರುವಂತಹ ವಿಷಯ ಇರಬಹುದು ಅಥವಾ ಹೊಸ ವಿಷಯ ಕೂಡ ಇರಬಹುದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಹೀಗೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ ಕಾರ್ಯಕ್ರಮ ಈ ಮಧ್ಯಾಹ್ನ 1:20 2:00 ಸಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಆಸಕ್ತಿ ಇರುವಂತಹವರೆಲ್ಲರೂ ಕೂಡ ಭಾಗವಹಿಸಬಹುದು. ಅಂದ್ರೆ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಗೊತ್ತಾದ್ರೆ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನ ಕಳಿಸ್ಕೊಡಬಹುದು. ನಮ್ಮ ಸಂಖ್ಯೆ ನಿಮ್ಗೆ ಗೊತ್ತೇ ಇದೆ, 9483091029. ಹೌದು, ನಮ್ಮ ಈ ಒಂದು ಶುಕ್ರವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಸಿನಿಕ್ವಿಸ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು, ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. 9483091029 ಈ ಸಂಖ್ಯೆಗೆ. ಅಂದರೆ ಒಂದು ವಿಶೇಷವಾದಂತಹ ಸೂಚನೆ ಏನು ಅಂದರೆ, ಪ್ರತಿ ಸಲ ಹೇಳೋ ಹಾಗೆ ಈ ಕಾರ್ಯಕ್ರಮಕ್ಕೆ ನೀವು ಮೆಸೇಜ್ ಕಳಿಸ್ಬೇಕಾದ್ರೆ ನಿಮ್ಮ ಹೆಸರು, ಊರು, ಉತ್ತರ ಇಷ್ಟು ಮಾತ್ರ ಸಾಕು. ಏನಾಗುತ್ತೆ, ಕೆಲವೊಂದು ಸಲ ಕೆಲವರು ಡೋರ್ ನಂಬರು, ಕ್ರಾಸ್ ರೋಡು, ಮೇನ್ ರೋಡು, ಯಾವ ಊರು, ಯಾವ ಗ್ರಾಮ, ಯಾವ ಅಂಚೆ, ಯಾವ ತಾಲೂಕು, ಯಾವ ಜಿಲ್ಲೆ ಅಂತೆಲ್ಲ ಹಾಕಿರ್ತಾರೆ. ಇನ್ನು ಕೆಲವರು ಹೆಸರಿಗೊಂದು ಲೈನು, ಮತ್ತು ಅದ್ರ ಕೆಳಗಡೆ ಇನ್ನೊಂದು ಲೈನು, ಇನ್ನೊಂದು ಲೈನು, ಲೈನ್ ಲೈನ್ ಲೈನ್ ಲೈನ್ ಹಾಕಿರ್ತಾರೆ. ಆಗ ನಮಗೆ ನಿಮ್ಮ ಮೆಸೇಜ್ ಅಂದರೆ ಸರಿಯಾಗಿ ಕಾಣಿಸೋದೇ ಇಲ್ಲ, ನೀವು ಯಾರು, ಏನು ಉತ್ತರ ಕೊಟ್ಟಿದ್ರಿ, ಏನು ಗೊತ್ತಾಗೋದಿಲ್ಲ. ಸೊ ಈ ಒಂದು ಫಾರ್ಮೆಟನ್ನು ಯೂಸ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಊರು, ಉತ್ತರ ಮೂರು ಪದಗಳಿಗೆ ಮಾತ್ರ ಸೀಮಿತಗೊಳಿಸ್ಕೊಂಡು ಇವತ್ತಿನ ಸಿನಿಕ್ವಿಸ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. 1:20 ನಮ್ಮ ಕಾರ್ಯಕ್ರಮ ಆರಂಭ ಆಗುತ್ತೆ. ಆಸಕ್ತರೆಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಈಗ ಒಂದು ಚಂದದ ಹಾಡನ್ನು ಕೇಳೋಣ. ಹಾಡನ್ನು ಕೇಳಿದ ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. ವಾರ್ತೆಗಳ ನಂತರ ನಮ್ಮ ನಿಮ್ಮ ಭೇಟಿ ಸಿನಿಕ್ವಿಸ್ ಕಾರ್ಯಕ್ರಮದಲ್ಲಿ ಕೇಳಿ ಪಂಚರಂಗಿ ಚಿತ್ರದ ಹಾಡು, ಜಯಂತ್ ಕಾಯ್ಕಿಣಿಯವರ ರಚನೆ, ಮನುಮೂರ್ತಿಯವರ ಸಂಗೀತ, ಅಕ್ಷತಾ ರಾಮನಾಥ್, ಅನುರಾಧ ಭಟ್, ಬಂಟಿ, ಕೇಶವ ಪ್ರಸಾದ್ ಎಲ್ಲರೂ ಹಾಡಿದ್ದಾರೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ. ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿಶಕ್ತಿಯೇ ರಾಷ್ಟ್ರ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಇಂದು ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಚಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು ಚಿಲ್ಲರೆ ಮಾರಾಟ ಮಳಿಗೆಗಳಿಂದ ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಖರೀದಿಸುವುದನ್ನು ನಿರ್ಬಂಧಿಸಲಾಗಿದ್ದು, ತಮ್ಮ ಅಗತ್ಯದ ಇಂಧನವನ್ನು ಸ್ವಂತ ಗ್ರಾಹಕ ಪಂಪ್ಗಳ ಮೂಲಕವೇ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ

0: ಕನಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026ರ ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರ ಸಂಪರ್ಕ ಕಾಯ್ದೆ 2023ರ ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885ರ ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ದತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3ರಿಂದ ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದ್ದು, ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಅರ್ಸೋನಿಯಾ ಡೊಮಿಂಗ್ಯುಜ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025ರ ಜೂನ್ 12ರಂದು ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯ್ ವಿರುದ್ದ

0: ಇಪ್ಪತ್ತೊಂದು ಆರು ಇಪ್ಪತ್ತೊಂದು ಒಂಬತ್ತು ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ದ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ

ವಿವಿಧ ವಾರ್ತೆ ಕೇಳ್ತಾ ಇದ್ದೀರಾ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿಯಲ್ಲಿ ಈ ಕ್ಷಣಕ್ಕೆ ಅಂದರೆ ಶುಕ್ರವಾರದ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿನಿ ಕ್ವಿಜ್ ಕಾರ್ಯಕ್ರಮ. ಸಿನಿ ಕ್ವಿಜ್ ಅಂದರೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ನೀವು ನಿಮ್ಮ ಉತ್ತರವನ್ನು ಕಳಿಸ್ಕೊಡ್ಬಹುದು ಅಂತ ಹೇಳಿದ್ದಕ್ಕೆ ಸಾಕಷ್ಟು ಜನ ನಾವು ಸಿನಿ ಕ್ವಿಜಲ್ಲಿ ಭಾಗವಹಿಸೋದಕ್ಕೆ ರೆಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ. ಹೌದು, ಇವತ್ತಿನ ಒಂದು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಪ್ರಯತ್ನ ಮಾಡಬಹುದು. ನಿಮಗೆ ಗೊತ್ತಿರುವಂತಹ ವಿಷಯಗಳು ಕೂಡ ಇರಬಹುದು, ಗೊತ್ತಿಲ್ಲದೆ ಇರೋದು ಕೂಡ ಇರಬಹುದು. ಹಾಗಾಗಿ ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬಹುದು. ನಿಮ್ಮ ಹೆಸರು, ನಿಮ್ಮ ಊರು, ಉತ್ತರ ಇಷ್ಟು ಮಾತ್ರ ಕೊಡಿ. ಬೇರೆ ಎಲ್ಲ ಅಡ್ರೆಸ್ ಪೂರ್ತಿ ಹಾಕಿದ್ರೆ ನಿಮ್ಮ ಮೆಸೇಜ್ ನೋಡಲಿಕ್ಕಾಗಲ್ಲ, ಆಮೇಲೆ ನಮ್ಮ ಮೆಸೇಜ್ ನೋಡಲಿಲ್ಲ, ನಮ್ಮ ಉತ್ತರ ನೀವು ಪರಿಗಣಿಸಿಲ್ಲ ಅಂತೆಲ್ಲ ನೀವು ಹೇಳ್ತಾ ಇರ್ತೀರಾ. ಏನೇ ಆಗಲಿ ಶಾರ್ಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ನಿಮ್ಮ ಉತ್ತರವನ್ನು ಕಳಿಸ್ಕೊಡಿ ನಿಮ್ಮ ಒಂದು ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಒಂದು ಚಂದದ ಹಾಡನ್ನು ಕೇಳಿ. ಹಾಡಿನ ನಂತರ ನಮ್ಮ ಮೊದಲ ಪ್ರಶ್ನೆ ಬರುತ್ತೆ. ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಕಾಯ್ತಾ ಸಾಗೋಣ 2 ಗಂಟೆವರೆಗೂ. ಶುಕ್ರವಾರದ ಈ ಒಂದು ಮಧ್ಯಾಹ್ನದ ಕಾರ್ಯಕ್ರಮ ಸಿನಿ ಕ್ವಿಜ್ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಉತ್ತರವನ್ನು ಕೊಡುವಂಥ ಪ್ರಯತ್ನ ನೀವು ಮಾಡ್ತೀರಾ ಅಂತ ಹೇಳ್ತಾ ಈ ಹಾಡನ್ನು ಕೇಳಿ ಮತ್ತೆ ನಮ್ಮ ಪ್ರಶ್ನೆ ಬರುತ್ತೆ, ನೀವು ಉತ್ತರವನ್ನು ಕೊಡಬಹುದು. 9483901209 ನೀವು ಉತ್ತರವನ್ನು ಕಳಿಸಬೇಕಾಗಿರುವಂಥ ನಮ್ಮ ವಾಟ್ಸಪ್ ಸಂಖ್ಯೆ 9483091029.

0: ನಮ್ಮೂರ ಹುಡುಗ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಂಕರ್ ಶಾನ್ಬಾಗ್ ಮತ್ತು ಬಿ ಆರ್ ಛಾಯ್ ಅವರ ಧ್ವನಿ, ವಿ ಮನೋಹರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಹಾಡಿನ ನಂತರ ನಮ್ಮ ಮೊದಲ ಪ್ರಶ್ನೆಯನ್ನ ಕೇಳಿಸ್ಕೊಂಡ್ಬಿಡಿ. ಮೊದಲ ಪ್ರಶ್ನೆ ಕೇಳಿಸ್ಕೊಂಡು ನೀವು ಉತ್ತರವನ್ನ ಕಳಿಸ್ಕೊಡ್ಬಹುದು. ಒಂದಿಷ್ಟು ವಿವರವನ್ನ ಕೊಡ್ತೀನಿ, ನನ್ನ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಯಾರು ಏನು ಎತ್ತ ಅಂತ ನೀವು ಹೇಳಬೇಕು. ಇವರನ್ನು ಗುರುತಿಸಬೇಕು ನೀನು. ನಾವು ಕೊಡುವಂತಹ ಮಾಹಿತಿಯನ್ನು ತಗೊಂಡು ಅವ್ರು ಯಾರು ಅಂತ ನೀವು ಹೇಳಬೇಕು. ಇವರು ಮೊದಲ ಸಿನಿಮಾ ನಿರ್ದೇಶನದಲ್ಲಿ
1: ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದವರು. ಮೊದಲ ಸಿನಿಮಾದಲ್ಲಿಯೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದವರು. ಇಂಟರ್ನ್ಯಾಷನಲ್ ಆಗಿ 3 ಪ್ರಶಸ್ತಿಗಳನ್ನು ಪಡ್ಕೊಂತು ಅವರ ಸಿನಿಮಾ. ಯಾವುದು ಮೊದಲ ಸಿನಿಮಾ ಆಗಿತ್ತೋ ಅದೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಯಿತು. ಹಾಗೆ 3 ಪ್ರಶಸ್ತಿಗಳನ್ನು ಪಡ್ಕೊಳ್ತು ಅವರ ಸಿನಿಮಾ. ಕನ್ನಡ ಮತ್ತು ಹಿಂದಿ ಸಿನಿಮಾ ನಿರ್ದೇಶಕರಾಗಿ ಕೂಡ ಇವರು ಕೆಲಸ ಮಾಡಿದ್ರು. ಸಾಕಷ್ಟು ಸಾಕ್ಷ್ಯಚಿತ್ರ ಅಂದರೆ ಡಾಕ್ಯುಮೆಂಟ್ರಿ ಫಿಲ್ಮ್ಗಳಲ್ಲಿ ಕೂಡ

ಹೆಸರನ್ನು ಗಳಿಸಿದ್ರು. ಆ ಒಂದು ಸಿನಿಮಾಕ್ಕೆ 3 ಪ್ರಶಸ್ತಿಗಳು ಬಂತು. ಮತ್ತು ಕನ್ನಡ ಹಿಂದಿ ಸಿನಿಮಾ ನಿರ್ದೇಶಕರು, ಇವರು ಡಾಕ್ಯುಮೆಂಟ್ರಿ ಫಿಲ್ಮ್ಗಳನ್ನು ಮಾಡಿದ್ದಾರೆ, ನಾಟಕ ಶಿಬಿರಗಳನ್ನು ನಡೆಸಿದ್ದಾರೆ. ಹಂಸದ ಹಾಗೆ ಹಾಡ್ತಾ ಹಾಡ್ತಾ ಅಭಿನಯವನ್ನು ಕೊಟ್ಟವರು. ಅವರ ಸಿನಿಮಾ ಪ್ರೇಮ ಅಮರವಾದದ್ದು. ಹತ್ತೆರಡು ವರ್ಷಗಳ ಕಾಲ ಅಧ್ಯಾಪನ ವೃತ್ತಿಯಲ್ಲಿದ್ದರು, NST ತರಬೇತಿಯನ್ನು ತಗೊಂಡ್ರು, ದೇಶ ವಿದೇಶಗಳಲ್ಲಿ ನಾಟಕ ಸಿನಿಮಾ ಕೆಲಸ ಮಾಡ್ತಾಯಿದ್ರು. ರಂಗ ತಜ್ಞರ ಸಹಧರ್ಮಿಣಿಯವರು. ಸುಳಿವು ಏನು ಅಂತ ಹೇಳಿದ್ರೆ, ಸಿನಿಮಾ ರಂಗದ ಇಬ್ಬರ ಹೆಸರನ್ನು ಸೇರಿಸಿದಾಗ ಇವರ ಪೂರ್ತಿ ಹೆಸರು ಬರುತ್ತೆ. ಯಾರಿವರು ಅಂತ ನೀವು ಗುರುತಿಸಿದ ಮೇಲೆ ನಿಮ್ಮ ಹೆಸರು, ನಿಮ್ಮ ಊರು, ನಮ್ಮ ಉತ್ತರ ಅಷ್ಟು ಮಾತ್ರ ಹಾಕಿ 9403091019 ತುಂಬ ಜನ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದೀರಾ. ಒಂದಷ್ಟು ಒಳ್ಳೆಯ ಅಂದರೆ ಸರಿಯಾದಂಥ ಉತ್ತರಗಳು ಕೂಡ ಬರ್ತಾ ಇದೆ, ಹಾಗೆ ಬೇರೆ ಬೇರೆ ರೀತಿಯ ಉತ್ತರಗಳು ಕೂಡ ಬರ್ತಾ ಇದೆ. ತುಂಬ ಜನಕ್ಕೆ ಅರ್ಥ ಆಗಿದೆ ನಾನೇನು ಹೇಳಿದೆ ಅಂತ ಹೇಳಿ. ಹಾಗಾಗಿ ಮತ್ತಷ್ಟು ಜನ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ ನಾನೇನೆಲ್ಲ ಹೇಳಿದೆ ಅಂತ. ನಿಮ್ಮ ಉತ್ತರಗಳನ್ನು ನಮಗೆ ಕಳಿಸ್ಕೊಡಿ. ಶುಕ್ರವಾರದ ಮಧ್ಯಾಹ್ನದ ಗೇಮ್ ಶೋ ಇದು, ಅದರಲ್ಲೂ ವಿಶೇಷವಾಗಿ ಸಿನಿ ಕ್ವಿಜ್. ಶುಕ್ರವಾರದ ಮಧ್ಯಾಹ್ನ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ಉತ್ತರಗಳು ಇನ್ನಷ್ಟು ಮತ್ತಷ್ಟು ಬರಲಿ.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಶುಕ್ರವಾರದ ಸಿನೆಕ್ವಿಸ್ ಕಾರ್ಯಕ್ರಮ ಆರಂಭ ಆಗಿದೆ. ಹಾಡು ಕೂಡ ಬಂತು, ಹೂಮಳೆ ಚಿತ್ರದ ಹಾಡು, ಶೀರ್ಷಿಕೆ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದು, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ, ಇಳೆಯರಾಜ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಯಾರು ಇವರು ಗುರುತಿಸಿ ಅಂತ ಹೇಳೋದಕ್ಕೆ ತುಂಬಾ ಜನರು ಸರಿಯಾದಂತ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದಂತ ಉತ್ತರ ಕೊಟ್ಟವರೆಲ್ಲರಿಗೂ ಕೂಡ ಪ್ರೀತಿಯ ಚಪ್ಪಾಳೆ ಬತ್ತಿದೆ. ಯಾರೆಲ್ಲ ಸರಿಯಾದಂತ ಉತ್ತರವನ್ನು ಕೊಡ್ತಾ ಇದ್ದಾರೆ, ಏನೇನು ಹೇಳ್ತಾ ಇದ್ರೆ ನೋಡ್ತಾ ಹೋಗೋಣ. ಬನ್ನಿ, ಜಗದಂಬಿಕಾ ಹಂಸವೇಣಿ, ಆಮೇಲೆ ರೇಖಾ ಯಲಹಂಕ, ಮತ್ತೆ ಪ್ರಸನ್ನ ದಾವಣಗೆರೆಯಿಂದ, ಅವರ ಜೊತೆಗೆ ಯಾರು, ಶರತ್ ಪದ್ಮಜ ಭಿಡೆ ಇವರು, ಮತ್ತೆ ಕಿರಣ್ ದೇವರ ಚಿಕ್ಕನಹಳ್ಳಿ, ಕುಲದೀಪ್ HSR ಲೇಔಟಿಂದ, ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ, ಮೀನಾಕ್ಷಿ ಅವರು 8ನೇ ಮೈಲಿಯಿಂದ, ಗಣೇಶ್ ಹೆಬ್ರಿ, ಎನ್ ಜಿ ಬಸವರಾಜ್ ಅನ್ನಪೂರ್ಣ, ಮತ್ತಾರು ಅಂದರೆ ಮಂಜು ಕೆ ತಾವರಗಿರ, ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್, ಗಾಯತ್ರಿ ಚಂದ್ರಶೇಖರ್, ಚನ್ನಕೇಶವ ಬೆಂಗಳೂರು, ಜೊತೆಗೆ ಮಾಧವನ್ ಚೆನ್ನೈಯಿಂದ, ಮತ್ತಾರು ಸರಿಯಾದಂಥ ಉತ್ತರ ಕೊಟ್ಟಿರೋದು, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಅವರ ಜೊತೆಗೆ ಅನಂತಕುಮಾರ್ ಅರಸ್, ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆಯಿಂದ, ಇಷ್ಟು ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು, ನೀವೆಲ್ಲರೂ ಬಹಳಷ್ಟು ಜನ ಹೇಳಿರುವ ಹಾಗೆ ನಾನಿಷ್ಟೂ ಏನು ಮಾಹಿತಿಯನ್ನು ಕೊಟ್ಟಿದ್ನಲ್ಲ, ಅವರು ಮತ್ತು ಬೇರೆ ಯಾರೂ ಅಲ್ಲ, ಪ್ರೇಮಾ ಕಾರಂತ್ ಅವರು. ಪ್ರೇಮಾ ಕಾರಂತ್ ಅವರು ಕನ್ನಡ ಚಿತ್ರರಂಗದ ನಿರ್ದೇಶಕಿಯಾಗಿ ಬಂದಂಥ ಮಹಿಳಾ ನಿರ್ದೇಶಕಿ. ಅವರ ಮೊದಲ ಸಿನಿಮಾ ಪಣಿಯಮ್ಮ, ಇದು ಈ ಸಿನಿಮಾಕ್ಕೆ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಸಿನಿಮಾ ಒಂದು ಚಲನಚಿತ್ರ ಕಲೆ ಮತ್ತು ಮಾಧ್ಯಮಗಳ ಒಂದು ಗಮನವನ್ನು ಸೆಳೆದರು. ಪಣಿಯಮ್ಮ ಈ ಸಿನಿಮಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 3 ಪ್ರಶಸ್ತಿಗಳನ್ನು ಪಡ್ಕೊಳ್ತು. ಮತ್ತು ಈ ಸಿನಿಮಾಕ್ಕೆ ರಾಜ್ಯ ಸರ್ಕಾರದಿಂದ 2ನೇ ಅತ್ಯುತ್ತಮ ಸಿನಿಮಾ ಅಂತ ಪ್ರಶಸ್ತಿ ಬಂತು. ಅದರ ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಳ್ತು. ಪ್ರೇಮಾ ಕಾರಂತ್ ಅವರು ಕನ್ನಡದಲ್ಲಿ ನಕ್ಕಳ

ರಾಜ್ಕುಮಾರಿ, ಹಾಗೆ ಹಿಂದಿಯಲ್ಲಿ ಬಂದ್ ಝರೋಕೆ ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು. ಮತ್ತು ಅವರು ಸಾಕಷ್ಟು ಸಾಕ್ಷ್ಯಚಿತ್ರಗಳನ್ನು ಮಾಡಿದ್ರು. ಹವ್ಯಾಸಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ರು. ದೆಹಲಿ, ಭೋಪಾಲ್, ಬೆಂಗಳೂರು, ಬೇರೆ ಬೇರೆ ಕಡೆಗಳಲ್ಲಿ ನಾಟಕ ಶಿಬಿರಗಳನ್ನು ನಡೆಸ್ತಾಯಿದ್ರು. ಜಿ ವಿ ಅಯ್ಯರವರ ಹಂಸಗೀತೆ ಸಿನಿಮಾದಲ್ಲಿ ಅಭಿನಯಿಸಿದರು, ಜೊತೆಗೆ ಆ ಸಿನಿಮಾಕ್ಕೆ ವಸ್ತ್ರ ವಿನ್ಯಾಸವನ್ನು ಕೂಡ ಮಾಡಿದರು. ಸಿಂಹಾಸನ, ತಬ್ಬಲಿ ನೀನಾದೆ ಮಗನೇ, ಅಮರ ಮಧುರ ಪ್ರೇಮ, ಒಂದು ಪ್ರೇಮದ ಕಥೆ ಸಿನಿಮಾಗಳಲ್ಲಿ ಅಭಿನಯ ನೀಡಿದ್ರು. ಜೊತೆಗೆ ವಸ್ತ್ರ ವಿನ್ಯಾಸಕಾರರಾಗಿ ಅಂದರೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೂಡ ಕೆಲಸ ಮಾಡಿದ್ರು. ಹಿಂದಿ, ಇಂಗ್ಲೀಷ್ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ನಾಟಕಗಳಲ್ಲಿ ಬಹಳಷ್ಟು ನಾಟಕಗಳಿಗೆ ವಸ್ತ್ರ ವಿನ್ಯಾಸವನ್ನು ಮಾಡಿದರು. 12 ವರ್ಷಗಳ ಕಾಲ ಅವರು ಅಧ್ಯಾಪಕರಾಗಿದ್ದರು, ಜೊತೆಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಓದಿದ್ರು. NST ಇಂದ ಡಿಪ್ಲೊಮಾ ಪಡ್ಕೊಂಡಿದ್ರು. ವಿದೇಶಗಳಲ್ಲಿ ಕೂಡ ಸಿನಿಮಾ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇದ್ರು. ಖ್ಯಾತ ರಂಗತಜ್ಞರಾದ BV ಕಾರಂತ್ ಅವರ ಕೈ ಹಿಡಿದಿದ್ರು. ಅವರ ಒಂದು ಚಿತ್ರರಂಗದ ಕಾರ್ಯಗಳಲ್ಲೂ ಕೂಡ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರು. ನಮ್ಮ ಉತ್ತರ ಆಗಿತ್ತು ಪ್ರೇಮಾ ಕಾರಂತ್ ಅಂತ ಹೇಳಿ. ಪ್ರೇಮಾ ಕಾರಂತ್ ಅಂತ ಹೇಳಿ ಯಾರೆಲ್ಲ ಹೇಳಿದಿರಿ ಅವರೆಲ್ಲರಿಗೂ ಚಪ್ಪಾಳೆ ಕೂಡ ಸಿಕ್ಕಿದೆ. ಈ ಹಾಡು ಕೂಡ ನಿಮ್ಮೆಲ್ಲರಿಗಾಗಿ. ಹೌದು, ಈಗ ತಾನೇ ಅವರು ಹೇಳ್ತಾ ಇದ್ರೆ ಓ ಅಮರ ಪ್ರೇಮ ಅಂತ ಕ್ಲೂ ಕೊಟ್ಟಿದ್ರಿ. ಜೊತೆಗೆ ನಾನು ಹೇಳಿದ್ದೆ ಹಂಸದ ಹಾಗೆ ಹಾರ್ತಾ ಹಾರ್ತಾ ಅಂತ, ಹಂಸಗೀತೆಯಲ್ಲಿ ಕೂಡ ಅವರ ಅಭಿನಯ ಇತ್ತು ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬಹುದಾಗಿತ್ತು.

ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳ್ಳುತ್ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಓರಿಡುತ್ತ ಚಂಗನೆ ತುಡುಕಲೆರ.

ಹಾಲನು ಕೊಡುವೆನೆನುತ ಚಂದದೀತಾ ಬರುತ್ತಿರಿ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಟ್ಟ

ತಬ್ಬಲಿಯು ನೀನಾದೆ ಮಗನೇ ಚಿತ್ರದ ಹಾಡು ನೀವು ಕೇಳಿದ್ದು. ಈ ಸಾಂಪ್ರದಾಯಿಕ ರಚನೆಗೆ ಪಿ ಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರಾ, ವಿದ್ಯಾರಾಣಿ ಇವರೆಲ್ಲರೂ ಕೂಡ ದಾನಿಯಾಗಿದ್ರು. ಭಾಸ್ಕರ್ ಚಂದಾವರ್ಕರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಶುಕ್ರವಾರದ ನಮ್ಮ ಈ ಒಂದು ಕಾರ್ಯಕ್ರಮ ಸಿನಿ ಕ್ವಿಜ್ ಸಾಗ್ತಾ ಇದೆ. ಈಗ ಎರಡು ಸಿನಿಮಾಗಳ ಒಂದು ಹೋಲಿಕೆಯನ್ನು ನಾನು ಹೇಳ್ತೇನೆ, ಯಾವುದು ಅದೆರಡು ಸಿನಿಮಾಗಳು ಅಂತ ನೀವು ಗುರುತಿಸಬೇಕು. ಸಾಕಷ್ಟು ವಿವರಣೆಯನ್ನು ನಾನು ಕೊಡ್ತೇನೆ, ಕೊಟ್ಟಾಗ ನೀವು ಎರಡು ಸಿನಿಮಾಗಳು ಯಾವುದು ಅಂತ ಕಂಡುಹಿಡೀರಿ. ಒಂದು ಹಿಂದಿ ಸಿನಿಮಾ ಮತ್ತು ಇನ್ನೊಂದು ಕನ್ನಡ ಸಿನಿಮಾ ಇದೆ. ಇವೆರಡೂ ಕೂಡ ತುಂಬ ವಿಶೇಷವಾದಂಥ ಒಂದು ಅಮರ ಪ್ರೇಮ ಕಥೆಯನ್ನು ಹೊಂದಿರುವಂಥ ಸಿನಿಮಾಗಳು. ಏನಂತ ಹೇಳಿದ್ರೆ ಎರಡೂ ಸಿನಿಮಾಗಳಲ್ಲಿರುವಂಥ ಒಂದು ಹೋಲಿಕೆ ಏನು ಅಂದರೆ, ಎರಡರಲ್ಲೂ ಕೂಡ ಪ್ರೀತಿಯ ಒಂದು ಅವಲಂಬನೆ, ಒಂದು ಕಾಳಜಿಯನ್ನು ನಾವು ಕಾಣಬಹುದು. ಪ್ರೀತಿಯ ಅವಲಂಬನೆ, ಕಾಳಜಿಯನ್ನು ಕಾಣಬಹುದು. ನಾಯಕಿಯರು, ಈ ಸಿನಿಮಾದಲ್ಲಿ ಬರುವಂಥ ಇಬ್ಬರು ನಾಯಕಿಯರು ಕೂಡ ಅಸಹಾಯಕರು, ಅಂದರೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅವರಿಬ್ಬರು ಅಸಹಾಯಕರಾಗಿದ್ದರೂ ಕೂಡ ಈ ನಾಯಕರು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಕಾಳಜಿಯಿಂದ, ಪ್ರೀತಿಯಿಂದ ಅವ್ರನ್ನ ನೋಡಿಕೊಳ್ತಾರೆ. ಎರಡು ಸಿನಿಮಾಗಳು ಇದು. ಒಂದು 1982 ಬಂದದ್ದು, ಇನ್ನೊಂದು 1983 ಬಂದಂಥ ಎರಡು ವಿಶೇಷವಾದಂಥ ಸಿನಿಮಾಗಳು, ಕನ್ನಡ ಮತ್ತು ಹಿಂದಿ ಸಿನಿಮಾಗಳು. ಅಮರ ಪ್ರೇಮ ಕಥೆಯನ್ನು ಹೊಂದಿವೆ. ಒಂದು ಸಿನಿಮಾದ ನಾಯಕ ಬಂದು ಶಾಲಾ ಮಾಸ್ತರ್ ಆಗಿರ್ತಾನೆ, ಇನ್ನೊಂದು ಸಿನಿಮಾದಲ್ಲಿ ಪ್ರೊಫೆಸರ್ ಆಗಿರ್ತಾರೆ, ಸೈಕಾಲಜಿ ಪ್ರೊಫೆಸರ್ ಆಗಿರ್ತಾರೆ. ಪ್ರೀತಿಯ ಅವಲಂಬನೆ, ಕಾಳಜಿ ಇರುತ್ತೆ. ನಾಯಕಿಯರಿಬ್ಬರು ಅಸಹಾಯಕಿಯರಾಗಿರ್ತಾರೆ. ಅವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಹೀಗಿದ್ರೂ ಕೂಡ ನಾಯಕರು ತುಂಬ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಪ್ರೀತಿಯಿಂದ, ಕಾಳಜಿಯಿಂದ ಅವ್ರನ್ನ ನೋಡಿಕೊಳ್ತಾರೆ. ಯಾವುದು ಈ ಸಿನಿಮಾ, ಯಾವುದು ಎರಡು ಸಿನಿಮಾಗಳು ಅಂತ ನೀವು ಕಂಡುಹಿಡಬೇಕಾಗುತ್ತೆ. ಕಂಡುಹಿಡಿದು ನಮಗೆ ಮೆಸೇಜನ್ನು ಕಳಿಸ್ಕೊಡಿ. ಎರಡು ಅಮರ ಪ್ರೇಮ ಕಥೆಗಳು ಆಯಿತಾ. ಮಾನಸಿಕವಾಗಿ ಅಸಹಾಯಕರಾಗಿರುವಂಥ ಇಬ್ಬರು ನಾಯಕಿಯರು, ಬೇರೆ ಬೇರೆ ಸಿನಿಮಾಗಳು. ಒಂದರಲ್ಲಿ ನಾಯಕ ಶಾಲಾ ಮಾಸ್ತರ್ ಆಗಿರ್ತಾನೆ, ಶಾಲಾ ಶಿಕ್ಷಕ ಆಗಿರ್ತಾನೆ. ಇನ್ನೊಂದರಲ್ಲಿ ಸೈಕಾಲಜಿ ಪ್ರೊಫೆಸರ್ ಆಗಿರ್ತಾರೆ. ಎರಡೂ ಕೂಡ ಬೇರೆ ಬೇರೆ ಸಿನಿಮಾಗಳು. 1982 ಬಂದಿದ್ದು ಒಂದು, 1983 ಬಂದಿದ್ದು ಒಂದು. ಕನ್ನಡ ಮತ್ತು ಹಿಂದಿ ಸಿನಿಮಾಗಳು ಇವೆರಡು ಒಂದೇ ಲ್ಯಾಂಗ್ವೇಜ್ ಅಲ್ಲ, ಬೇರೆ ಬೇರೆ ಭಾಷೆಯ ಸಿನಿಮಾಗಳು. ಒಂದು ಅಮರ ಪ್ರೇಮ ಕಥೆಯಲ್ಲಿ ಶಾಲಾ ಮಾಸ್ತರ್ಗೆ ಅಕಸ್ಮಾತ್ ಆಗಿ ಸಿಗುವಂಥ ಹುಡುಗಿ, ಅವಳಿಗೆ ನೆನಪಿನ ಶಕ್ತಿ ಹೋಗಿರುತ್ತೆ, ಮಾನಸಿಕ ಸ್ಥಿಮಿತ ಇರೋದಿಲ್ಲ. ಪ್ರೀತಿಯನ್ನು ಇವನು ಕಳ್ಕೊಂಡು ಬಿಡ್ತಾನೆ ಕೊನೆಗೆ. ಇನ್ನೊಂದು ಸಿನಿಮಾದಲ್ಲಿ ಕೂಡ ಹಾಗೆ ಆಗುತ್ತೆ. ಮನೋವಿಜ್ಞಾನದ ಪ್ರೊಫೆಸರ್ ಇವನು, ಅವಳನ್ನು ಮಾನಸಿಕವಾಗಿ ಅಸ್ವಸ್ಥಳಾಗಿರುವಂಥ ಅವಳನ್ನು ಸರಿ ಮಾಡಬೇಕು, ಅವಳಿಗೊಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಕರ್ಕೊಂಡು ಬಂದು ಅವಳನ್ನ ಜೊತೆಯಲ್ಲಿಟ್ಕೊಂಡು ಅವಳಿಗೆ ಟ್ರೀಟ್ಮೆಂಟನ್ನು ಕೂಡ ಕೊಟ್ಟು ಕೊನೆಗೆ ಅವಳನ್ನು ಪ್ರೀತಿಸಿ, ಕೊನೆಗೆ ಅವಳಿಂದ ಪ್ರೀತಿ ಸಿಗದೆ ಹೋಗುವಂಥ ಒಂದು ಸಿನಿಮಾ. ಎರಡೂ ಸಿನಿಮಾಗಳು ತುಂಬ ಹಿಟ್, ಸೂಪರ್ ಹಿಟ್ ಆಗಿರುವಂಥ ಸಿನಿಮಾಗಳು. ಒಂದು ಮಾತ್ರ ಹೇಳ್ತಾ ಇದ್ರೆ ಎರಡೂ ಸಿನಿಮಾಗಳನ್ನು ಹೇಳಬೇಕು. ಹಿಂದಿ ಸಿನಿಮಾ ಯಾವುದು ಅಂತ ಕೂಡ ನೀವು ಹೇಳಬೇಕಾಗತ್ತೆ. ಕಾರ್ ಆಕ್ಸಿಡೆಂಟ್ನಲ್ಲಿ, ಹಿಂದಿ ಸಿನಿಮಾದಲ್ಲಿ ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಅವಳಿಗೆ ಒಂಥರ ಅಮ್ನೇಷಿಯಾ ಅಂತಾರೆ ನೋಡಿ, ಅಂದರೆ ಲಾಸ್ ಆಫ್ ಮೆಮರಿ ಇರುತ್ತೆ. ಒಂದು ರೀತಿಯ ಮಾನವೀಯ ಮೌಲ್ಯ, ನಿಸ್ವಾರ್ಥ ಪ್ರೀತಿ ಎಲ್ಲವನ್ನು ಕೂಡ ನಾವು ಈ ಸಿನಿಮಾದಲ್ಲಿ ಗಮನಿಸಬಹುದು. ಕನ್ನಡ ಮತ್ತು ಹಿಂದಿ ಸಿನಿಮಾಗಳಲ್ಲಿರುವಂಥ ಹೋಲಿಕೆಯನ್ನು ನಾನು ಹೇಳಿದ್ದೇನೆ, ಯಾವ ಸಿನಿಮಾ ಅಂತ ಹೇಳಿ ನೀವು ಹೇಳಿ.

ಸಾಕಷ್ಟು ಜನರ ಸಂದೇಶಗಳು ಈಗ ಬರ್ತಾ ಇದೆ, ನೋಡ್ತಾ ಹೋಗೋಣ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಒಂದು ಮಾತ್ರ ಕಳಿಸಿದ್ರೆ ಇನ್ನಷ್ಟು ಜನ ಎರಡೂ ಕೂಡ ಕೊಡ್ತಾ ಇದ್ರೆ ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ಗಜಾನನ ಭಟ್ ಅವರು ಏನು ಹೇಳ್ತಾ ಇದ್ದಾರೆ, ಒಂದು ಮಂಜುನಾಥ್ ಅವರು ಲೆಗ್ಗೆರೆಯಿಂದ ಎರಡು ಕರೆಕ್ಟಾಗಿ ಹೇಳಿದ್ದಾರೆ. ಎಸ್ ನಾಗ್ಲಾ ಜಗದಾಂಬಿಕಾ ಹಂಸವೇಣಿ, ಮತ್ತು ನೇತ್ರಾ ಕೆಂಗೇರಿಯಿಂದ, ಮತ್ತೊಬ್ಬರು ಇಂದ್ರಾ ಹೈದರಾಬಾದ್ನಿಂದ, ಜೊತೆಗೆ ಇವರು ಯಾರು ಎಂತಪ್ಪ ನವೋದಯ ನಾಗರಾಜ್ ಅವರು, ಲಕ್ಷ್ಮೀ ನಾರಾಯಣಪುರದಿಂದ ಅನುರಾಧ ಅವರು ಒಂದು ಮಾತ್ರ ಹೇಳಿದ್ದಾರೆ. ಮೀನಾಕ್ಷಿ ಎಂಟನೇ ಮೈಲಿ, ರವಿಯವರು ಕೂಡ ಒಂದೇ ಹೇಳಿದ್ದಾರೆ. ಇನ್ನೊಬ್ರು ಯಾರೋ ಒಬ್ಬರು ಹೆಸರೆಲ್ಲ ತುಂಬ ಡೀಟೇಲಾಗಿ ಹೋಗಿದೆ. ರಾಜ್ಕುಮಾರ್ ಕಾತರ್ಕಿ ಕರೆಕ್ಟ್, ಎರಡೂ ಕೂಡ ಸರಿಯಾಗಿ ಹೇಳಿದ್ದೀರಿ. ಬಿ ಎನ್ ಭರತ್ ಇವರು ಕೂಡ ಕನ್ನಡ ಮತ್ತು ಹಿಂದಿ ಯಾವುದು ಅಂತ ಗುರುತಿಸಿದ್ದಾರೆ. ನಾಗವೇಣಿ ಹೆಚ್ ಬಿ ಆರ್ ಲೇಔಟಿಂದ, ಅಷ್ಟು ಡೀಟೇಲ್ ಹಾಕಬೇಡಿ ಅಂದರು, ಹಾಕ್ತೀರಾ ನಾನು ಇಲ್ಲಿ ನೋಡೋದು. ಮತ್ತೊಬ್ಬರು ಎರಡು ಯಾರು ಕಳಿಸಿದ್ದಾರೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಶ್ರೀನಗರದ ಮಧು, ಮತ್ತು ಯಾರು ಇನ್ನೊಬ್ಬರು ಯಾರಪ್ಪ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಗೀತಾ ನಾಗಪ್ಪ ಶಿವಮೊಗ್ಗದಿಂದ, ಮಮತಾ ರಘು ಕಡೂರು, ಜೊತೆಗೆ ಯಾರಿದು ಏನೆಲ್ಲ ಹೆಸರು ಹಾಕಿದರೆ ನಾ ಹೇಗೆ, ಮಂಜುಶ್ರೀ ಧಾರವಾಡದಿಂದ ಮತ್ತೊಬ್ಬರು ಹೆಸರೇ ಹಾಕಿಲ್ಲ ಯಾರು, ಶಿವಮೊಗ್ಗದಿಂದ ರಾಘವೇಂದ್ರ ಅವರು. ಏನೇನು ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟಿದ್ರೆ ಹಾಗಾಗಿ ನಿಮ್ಮ ಹೆಸರುಗಳು ನಮಗೆ ಕಾಣ್ತಾ ಇಲ್ಲ. ಹೌದು, ನೀವೆಲ್ಲರೂ ಹೇಳಿದ್ದಾರೆ, ಸಾಕಷ್ಟು ಜನರು ಹೇಳಿರುವ ಹಾಗೆ. ಸದ್ಮ ಮತ್ತು ಮಾನಸ ಸರೋವರ ಮತ್ತು ಸದ್ಮ ಇವೆರಡೂ ಒಂದು ರೀತಿಯಲ್ಲಿ ಸ್ವಲ್ಪ ಹೋಲಿಕೆ ಇರುವಂತಹ ಸಿನಿಮಾಗಳು. ಮಾನಸ ಸರೋವರ ಇದು ಪುಟ್ಟಣ್ಣ ಕಣಗಾಲ್ ಅವರು ಡೈರೆಕ್ಟ್ ಮಾಡಿದಂಥ ವಿಭಿನ್ನ ಪ್ರೇಮ ಕಥೆ, ಮಾನಸಿಕ ಸಮಸ್ಯೆಗಳಿಗೆ ಒಳಗಾದಂಥ ನಾಯಕಿ ಮತ್ತು ಅವರನ್ನು ಟ್ರೀಟ್ಮೆಂಟ್ ಮಾಡುವಂಥ ನಾಯಕ. ಆಮೇಲೆ ಹಿಂದಿ ಸಿನಿಮಾ ಅಂದರೆ ಸದ್ಮ ಅಂತ, ಬಾಲು ಮಹೇಂದ್ರ ಅವರ ನಿರ್ದೇಶನದಲ್ಲಿ ಬಂದಂಥ ಒಂದು ಸಿನಿಮಾ. ಇದು ಕೂಡ ಒಂದು ರೀತಿಯ ಅಮರ ಪ್ರೇಮ ಕಥೆ. ಸ್ಕೂಲ್ ಮಾಸ್ಟರ್ ಆಗಿರುವಂಥ ಕಮಲಾ ಹಾಸನ್ ಮತ್ತು ಶ್ರೀದೇವಿ ಅವರು ಇದರಲ್ಲಿ ನಟಿಸಿದ್ದಾರೆ. ಮೂನ್ರಂ ಪಿರ್ರೈ ಅನ್ನುವಂಥ ಒಂದು ತಮಿಳು ಸಿನಿಮಾ, ಇದರಲ್ಲಿ ಅಕಸ್ಮಾತಾಗಿ ಸಿಗುವಂಥ ರಶ್ಮಿ ಹೆಸರಿನ ಶ್ರೀದೇವಿ ಅವರು ಇವರನ್ನು ಕರ್ಕೊಂಡು ಹೋಗಿ ಒಂದು ರೀತಿ ಮಗುವಿನ ಹಾಗೆ ಕಮಲಾ ಹಾಸನ್ ಅವರು ನೋಡ್ಕೊಳ್ತಾರೆ. ಅದಾದಮೇಲೆ ಒಂದಷ್ಟು ದಿನಗಳ ಕಾಲ ಅವ್ರಿಗೆ ಮತ್ತೆ ಅವರ ನೆನಪು ವಾಪಸ್ ಬಂದಾಗ, ಯಾರು ಈ ಸ್ಕೂಲ್ ಮಾಸ್ಟರ್ ಇರ್ತಾರಲ್ಲ ಸೋಮುನ, ಅವರು ಶ್ರೀದೇವಿ ಅಥವಾ ರಶ್ಮಿ ಗುರುತಿಸ್ತೇ ಹೋಗುವಂಥ ಒಂದು ಕ್ಲೈಮ್ಯಾಕ್ಸ್ ಇದೆಯಲ್ಲ, ಆ

ಕ್ಲೈಮ್ಯಾಕ್ಸ್ ದುರಂತ, ಅದನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರುವಂತಹ ಒಂದು ಪರಿಸ್ಥಿತಿ. ಹಾಗಾಗಿ ನಮ್ಮ ಮಾನಸ ಸರೋವರ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಮೆಂಟಲಿ ಮೆಚೂರ್ಡ್ ಅಂದರೆ ಮೆಚೂರ್ಡ್ ಆಗಿರುವಂಥ ಒಂದು ಲೇಡಿಗೆ ಮಾನಸಿಕ ಸ್ಥಿಮಿತತೆ ಅನಾರೋಗ್ಯ ಆದಾಗ ಅದನ್ನು ಸರಿಪಡಿಸುವಂಥ ಒಂದು ಗಮನ ಇಟ್ಕೊಳ್ಬೇಕು. ಸದ್ಮಾದಲ್ಲಿ ಹೀರೋಯಿನ್ಗೆ ಶ್ರೀದೇವಿಯವ್ರಿಗೆ ರಶ್ಮಿಗೆ ಅಮ್ನೇಷಿ ಅಂದರೆ ಲಾಸ್ ಆಫ್ ಮೆಮೊರಿ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಹೇಗೆ ಅವಳನ್ನು ಒಂದು ನಿಸ್ವಾರ್ಥ ಪ್ರೀತಿಯಿಂದ ವಿಶ್ವಾಸದಿಂದ ನೋಡ್ಕೊಳ್ತಾರೆ ಅನ್ನುವಂಥ ಒಂದು ಕಥೆಯ ಹಂದರ ಇರುವಂಥ ಸಿನಿಮಾ ಸದ್ಮಾ ಮತ್ತು ಮಾನಸ ಸರೋವರ. ಒಂದು ರೀತಿ ಹೋಲಿಸ್ಕೊಳ್ಬಹುದು ನಾವು ಬೇರೆ ಬೇರೆ ವಿಷಯಗಳಿಂದ. ಹಾಗಾಗಿ ಯಾರ್ಯಾರು ಆ ಒಂದು ಹೆಸರುಗಳನ್ನು ಕೊಟ್ಟಿದ್ದೀರಾ ಅಂತ ನಾನು ಈಗಾಗಲೇ ಹೇಳಿದೆ. ಸೊ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಎಲ್ಲರಿಗೂ ಕೂಡ ಉತ್ತರ ಕೊಟ್ಟಂತ ನಿಮ್ಗೆಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಒಂದಷ್ಟು ಜನ ಈಗ ಹಾಕ್ತಾ ಇದ್ದಾರೆ ನನ್ನ ಹತ್ರ ಸರಿಯಾಗಿದೆ ಅಂತ. ನನ್ನ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ನಿಮ್ಮ ಕ್ರಾಸ್ ರೋಡು, ಅಡ್ಡ ರೋಡು, ಮೇನ್ ರೋಡು, ಊರು, ವಿಲೇಜು, ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಹಾಕಿದರೆ ನೋಡೋಕ್ಕಾಗಲ್ಲ. ತುಂಬ ಉತ್ತರಗಳು ಬರುವಂಥ ಟೈಮಲ್ಲಿ ನಾವು ಅದನ್ನೆಲ್ಲ ಡೀಟೇಲಾಗಿ ಚೆಕ್ ಮಾಡ್ತಾ ಹೋದರೆ ಈಗಲೇ ಎರಡು ಪ್ರಶ್ನೆ ಅಷ್ಟೇ ಕೇಳೋಕ್ಕೆ ಸಾಧ್ಯ ಆಗಿದ್ದು. ಇನ್ನು ಅದೆಲ್ಲ ನೋಡ್ತಾ ಹೋದರೆ ಒಂದು ಪ್ರಶ್ನೆಗೆ ನಾವು ನಿಮ್ಮ ಹೆಸರುಗಳ ಜೊತೆಗೆ ಅಷ್ಟೇ ಕಾರ್ಯಕ್ರಮ ಮುಗಿಸ್ಬೇಕಾಗುತ್ತೆ. ಹಾಗಾಗಿ ಯಾವಾಗಲೇ ಆಗಲಿ ಜಾಸ್ತಿ ಜನ ಭಾಗವಹಿಸುವಂಥ ಕಾರ್ಯಕ್ರಮ ಇದ್ದಾಗ ಒಂದೇ ಸಾಲಿನಲ್ಲಿ ಕಾಣಬೇಕು ನಿಮ್ಮ ಹೆಸರು, ನಿಮ್ಮ ಉತ್ತರ, ನಿಮ್ಮ ಊರು ಎಲ್ಲವೂ ಕೂಡ. ಆ ಥರ ಮೆಸೇಜ್ ಕಳಿಸಿದ್ರೆ ಎಲ್ಲರ ಮೆಸೇಜ್ಗಳನ್ನು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅರ್ಧಂಬರ್ಧ ನಮಗೂ ಅರ್ಧಂಬರ್ಧ ಆಗುತ್ತೆ, ನಿಮಗೂ ಅರ್ಧಂಬರ್ಧ ಆಗುತ್ತೆ.

ಮಾನಸ ಸರೋವರ ಚಿತ್ರದ ಹಾಡನ್ನ ನಾವು ಕೇಳಿದ್ವಿ. ವಿಜಯ ನಾರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಅರ್ಧ ಗಂಟೆಯ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಪ್ರಶ್ನೆಗಳನ್ನಷ್ಟೇ ಕೇಳೋದಕ್ಕೆ ಸಾಧ್ಯ ಆಗಿದ್ದು. ಎಸ್, ಏನು ಮಾಡಲಿಕ್ಕಾಗೋದಿಲ್ಲ. ನಮ್ಮ ಇವತ್ತಿನ ಈ ಶುಕ್ರವಾರದ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡೋಣ. ಸಮಯ 2 ಗಂಟೆ ಆಗ್ತಾ ಇದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನು ಕೇಳೋಣ. ವಾರ್ತಾ ಪ್ರಸಾರದ ನಂತರ ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸರ್ ನಿಮ್ಮ ಸಂಗಡ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಚಂದು ಬಾನುಲಿ ಬಂಧು,
1: ನಾನು ಕೃಷ್ಣಪ್ಪ ಕೋಲಾರ.
0: ಕೃಷ್ಣಪ್ಪ ಅವರೇ, ನಮ್ಮ ಸ್ಪಂದನ ಕಾರ್ಯಕ್ರಮ ಶುರು ಮಾಡೋಣವಾ?
1: ಖಂಡಿತ.
0: ಈಗ ನೋಡಿ, ನಮ್ಗೆ ಮೊದಲನೇ ಪತ್ರ ಬಂದಿದೆ. ನಮ್ಮ ಎನ್ ಆರ್ ಪ್ರಸಾದ್ ಅವರು ಸುದೀರ್ಘವಾದ ಮೇಲ್ ಕಳಿಸಿದ್ದಾರೆ,
1: ಒಂದು ಇಮೇಲ್ ಕಳಿಸಿದ್ದಾರೆ, ಎರಡು ಪುಟದ ಮೇಲ್ ಸಿದ್ದಾರೆ. ಏನಂತ ಓದಿ?
0: ಹೌದು, ಅವ್ರು ಹೇಳ್ತಾ ಇದಾರೆ, ಒಬ್ರು ವಸಿಷ್ಠ ಅಂತ, ವಸಿಷ್ಠ ಅಂತ ಒಬ್ರು, ಅವರು ರೇಡಿಯೋದಲ್ಲಿ ಯಾವ್ದೋ ಒಂದು ಭಾಷಣದಲ್ಲಿ ಹೇಳದ್ರಂತೆ. ಏನಂತ ಹೇಳಿದ್ರೆ, ನಮ್ಮ ರೇಡಿಯೋ ಕೇಳುಗರನ್ನ ಕರೆದು ಅವ್ರ ಜೊತೆಗೆ ಒಂದು ಡಿಬೇಟ್ ಯಾಕೆ ಮಾಡಬಾರ್ದು ನೀವು, ವಸಿಷ್ಠ ಅವ್ರದ್ದು ಕೂಡ ಇದೇ ಅಭಿಪ್ರಾಯ ಆಗಿದೆ, ಹಾಗಾಗಿ ನೀವು ಈ ದಿಕ್ಕಿನಲ್ಲಿ ಕೂಡ ಯೋಚನೆ ಮಾಡಿ ಅಂತ ಹೇಳ್ತಾರೆ.
1: ನೋಡೋಣ, ಮುಂದಿನ ದಿನಗಳಲ್ಲಿ ಆ ಒಂದು ಡಿಬೇಟ್ ಕಾರ್ಯಕ್ರಮವನ್ನು ಕೂಡ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ನಮ್ಮ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ತರ ಆದಷ್ಟು ಕೂಡ ನಮ್ಮ ಕೇಳುಗರನ್ನು ಕೂಡ ಕರೆಸಿ ಅವ್ರ ಜೊತೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ.
0: ಅವ್ರು ಇನ್ನೊಂದಷ್ಟು ವಿಷಯಗಳನ್ನ ಹೇಳ್ತಾರೆ. ಈಗ ನಾವು ಶುಕ್ರವಾರ ಮಧ್ಯಾಹ್ನ 1:20 ಸಿನಿ ಕ್ವಿಜ್ ಅಂತ ಮಾಡ್ತಾ ಇದೀವಿ, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ರಸಪ್ರಶ್ನೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಇನ್ನೊಂದಷ್ಟು ಟಾಪಿಕ್ಸ್, ಒಂದಷ್ಟು ಇನ್ಫಾರ್ಮೇಶನ್ ಕೊಡಬೇಕು, ಮತ್ತೆ ಒಂದೇ ಒಂದು ಗ್ರೂಪ್ ಯಾವ್ದೊಂದಷ್ಟು ಜನರಿಗೆ ಮಾತ್ರ ಇದು ತಲುಪತ್ತೆ, ಅವ್ರಿಗಷ್ಟೇ ಯೂಸ್ ಆಗತ್ತೆ, ಬಟ್ ಹೋಲ್ ಎಲ್ಲಾ ರೀತಿಯ ಲಿಸ್ನರ್ಸ್ಗೆ ನೀವು ಕೊಡ್ತಾ ಇರುವಂತಹ ಈ ಶುಕ್ರವಾರ ಕಾರ್ಯಕ್ರಮ ಎಲ್ರಿಗೂ ರೀಚ್ ಆಗಲ್ಲ, ಎಲ್ರಿಗೂ ಕನೆಕ್ಟ್ ಆಗೋದಿಲ್ಲ. ಅವ್ರೇನ್ ಹೇಳ್ತಾರೆ ಅಂದ್ರೆ, ವಿಚ್ ಕ್ಯಾನ್ ಹೆಲ್ಪ್ ಓನ್ಲಿ ಒನ್ ಸೆಕ್ಷನ್ ಆಫ್ ಲಿಸ್ನರ್ಸ್ ಮೋಸ್ಟ್, ನಾಟ್ ಫಾರ್ ಆಲ್ ಸೆಕ್ಷನ್ ಆಫ್ ಲಿಸ್ನರ್ಸ್.
1: ನೋಡಿ, ಈ ಸಿನಿ ಕ್ವಿಜ್ ಅನ್ನುವಂಥದ್ದು ಶುಕ್ರವಾರ ನಾವು ಇಟ್ಕೊಂಡಿರುವಂತಹ ಉದ್ದೇಶನೇ, ಶುಕ್ರವಾರ ಹಲವಾರು ಸಿನಿಮಾಗಳು ಬಿಡುಗಡೆ ಆಗ್ತಾ ಇರ್ತವೆ. ಒಂದು ನಿಟ್ಟಿನಲ್ಲಿ ಸಿನಿ ಕ್ವಿಜ್ ಮಾಡಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಬಹುದು, ಜೊತೆಗೆ ನಮ್ಮ ಕೇಳುಗರು ಕೂಡ ಆ ಒಂದು ಸಿನಿ ಕ್ವಿಜ್ ತಮ್ಮ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಮ್ಮ ಜೊತೆಗೆ ನೀಡಬಹುದು. ಆ ಒಂದು ಉದ್ದೇಶ ನಾವು ಸಿನಿ ಕ್ವಿಜ್ ಪ್ರತಿ ಶುಕ್ರವಾರನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ತುಂಬಾ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದೇ ರೀತಿಯ ಜನ ಏನು ಕೇಳ್ತಾ ಇಲ್ಲ, ನಮ್ಮ ವಿವಿಧ ಭಾರತಿ ಕೇಳುವಂತ ಎಲ್ಲರಿಗೂ ಕೂಡ ಇದು ಕನೆಕ್ಟ್ ಆಗ್ತಾ ಇದೆ, ಎಲ್ಲರೂ ಕೂಡ ಇದನ್ನ ಮೆಚ್ಚಿಕೊಂಡಿದ್ದಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಣ. ನಮ್ಮ ಎನ್ ಆರ್ ಪ್ರಸಾದ್ ಅವರು,
0: ಎನ್ ಆರ್ ಪ್ರಸಾದ್ ಅವರು ಇನ್ನೊಂದು ವಿಷಯ ಹೇಳ್ತಾ ಇದಾರೆ, ಅದೇ ಇದೇ ವಿಷಯದ ಮುಂದುವರೆದ ಭಾಗ ಇದು. ನೀವು ಶುಕ್ರವಾರ ಈ ರೀತಿ ಸಿನಿ ಕ್ವಿಜ್ ಮಾಡೋದ್ರ ಬದಲಾಗಿ ಕೇಳುಗರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮ, ಮೊದಲು ನಾವು ಗುರುವಾರ ಆಶುಭಾಷಣ ಅಂತ ಇಟ್ಟಿದ್ವಿ, ಒಂದು ಟಾಪಿಕ್ ಕೊಡೋದು, ಟಾಪಿಕ್ ಕೊಟ್ಟಾಗ ಲಿಸ್ನರ್ಸ್ ಯಾರಾದ್ರೂ ಕರೆ ಮಾಡಿ ಮಾತಾಡೋದು, ಆತರ ನೀವು ಯಾಕೆ ಮಾಡಬಾರ್ದು, ಯಾಕಂದ್ರೆ ಎಷ್ಟೊಂದು ವಿಷಯಗಳಿದೆ. ಅವರು ಹಿಂದೆ ಒಂದ್ಸಲ ರೇಡಿಯೋದಲ್ಲಿ ಮಾತಾಡಿದ್ರು, ಸಿಪಿ ಆರ್ ಎಂ ಎಸ್ ಬಗ್ಗೆ ಎಲ್ಲ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಸಾಕಷ್ಟು ಸಲ. ಎನ್ ಆರ್ ಪ್ರಸಾದ್ ಅವರು ಯಾವ್ದಾದ್ರು ಒಂದು ವಿಷಯ ಕೊಟ್ರೆ ಅದನ್ನ ಹುಡುಕಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ನೀವ್ ಯಾಕೆ ಫ್ರೈಡೇನ ಅದಕ್ಕೆ ಯೂಸ್ ಮಾಡಬಾರ್ದು, ಅಥವಾ ಪ್ರತಿದಿನ 12:05 ನಾನು ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಮಾಡ್ತೀವಲ್ಲ ಅಲ್ಲಿ ಆದ್ರೂ ನೀವು ಹಾಕಿ, ಯಾಕಂದ್ರೆ ಡೈಲಿ ಮಾತಾಡಿದವರೇ ಮಾತಾಡ್ತಾರೆ, ಕರೆಗೊಂದು ಹಾಡು ಕಾರ್ಯಕ್ರಮದ್ದು ಟೈಮ್ ಕೂಡ ಜಾಸ್ತಿ ಇದೆ. ನೀವು ಡಿಬೇಟ್ ಶುರು ಮಾಡಿ, ಡಿಬೇಟ್ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನು ಕೂಡ ಅವ್ರು ಹೇಳ್ತಾ ಇದ್ದಾರೆ.
1: ಎಲ್ಲಾನು ಬದಲಾಗ್ತಾ ಹೋಗುತ್ತೆ, ಕಾಲಕ್ಕೆ ತಕ್ಕಂಗೆ ನಾವು ಬದಲಾವಣೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಮುಂದೆ ಇನ್ನೊಂದು 2-3 ಮತ್ತೆ ನಮ್ಮ ಕಾರ್ಯಕ್ರಮಗಳ ಒಂದು ರೂಪುರೇಷೆಗಳನ್ನು ಬದಲಿಸುವಂತಹ ಸಮಯ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ಇದ್ರ ಬಗ್ಗೆ ಒಂದು ಕ್ರಮವನ್ನ ನಾವು ತಗೊಂತೀವಿ ಅಂತ ಹೇಳಿ ನಮ್ಮ ಎನ್ ಆರ್ ಪ್ರಸಾದ್ ಅವ್ರಿಗೆ ತಿಳಿಸೋಣ.
0: ಏನಾದ್ರೂ ಒಂದು ಒಳ್ಳೆಯ ಸಲಹೆ ಸೂಚನೆಗಳು ಅಥವಾ ಅವ್ರು ಗಮನಿಸಿದ್ದನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ, ಅದಕ್ಕೆ ನಾವು ಅವ್ರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನ ಹೇಳೋಣ. ಲಿಖಿತ ವರ್ಣ ಇವರು ರಾಯನಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾರೆ, ನಾವಿಬ್ರು ಸ್ಟೂಡೆಂಟ್ಸು, ಶಾಲೆಗೆ ಹೋಗೋದು, ಆದರೆ ನಮಗೆ ವಿವಿಧ ಭಾರತಿಯನ್ನು ನಾವು ಕೇಳ್ತೀವಿ, ಒಳ್ಳೊಳ್ಳೆ ಹಾಡುಗಳು ಮತ್ತು ಕನ್ನಡರ ಭಂಡಾರ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟೆಲ್ಲ ಹಿರಿಯರ ಮಾತುಗಳು, ಬೇರೆ ಬೇರೆ ಅಂದರೆ ಸಿನಿಮಾದವ್ರು ಬರ್ತಾರೆ, ನಾಟಕದವ್ರು ಬರ್ತಾರೆ, ಸಂಗೀತದವರು ಇರಬಹುದು, ಎಷ್ಟೊಂದು ಹಿರಿಯರ ಮಾತುಗಳನ್ನು ನಾವು ಕೇಳೋದಕ್ಕೆ ಸಾಧ್ಯ ಆಗುತ್ತೆ, ತುಂಬ ಖುಷಿಯಾಗುತ್ತೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಅಂತ ಹೇಳ್ತಾರೆ. ಸುಮನ್ ಮತ್ತೆ ಕೀರ್ತನ ಅಂತ ಹೇಳಿ ಇವರು
1: ಎಲ್ಲಿಂದ?
0: ಬಸವೇಶ್ವರನಗರ, ಬೆಂಗಳೂರಿನಿಂದ ಮೇಲ್ ಮಾಡಿರೋದು. ನಮಗೆ ಒಂದಷ್ಟು ಹೊಸ ಹಾಡುಗಳು ಈಗಾಗಲೇ ನೀವು ಪ್ರಸಾರ ಮಾಡ್ತಾ ಇದ್ದೀರಾ, ಇನ್ನಷ್ಟು ಹೊಸ ಹೊಸ ಹಾಡುಗಳನ್ನ ಹುಡುಕಿ ಪ್ರಸಾರ ಮಾಡಿ. ಆ ಹಾಡು ಇಷ್ಟ ಇಲ್ಲ ಅಂತ ಅಲ್ಲ, ಬಟ್ ಹೊಸ ಹಾಡುಗಳು ಕೂಡ ಒಂದಷ್ಟು ಚೆನ್ನಾಗಿರುವಂತಹ ಹಾಡುಗಳು ಬಂದಿದೆ, ಆ ಹಾಡುಗಳನ್ನು ಕೂಡ ನೀವು ಹೆಚ್ಚು ಹೆಚ್ಚು ಪ್ರಸಾರ ಮಾಡಿ ಅಂತಾರೆ.
1: ವಾರದಲ್ಲಿ ಶನಿವಾರ ಭಾನುವಾರ ಹೊಸ ಹಾಡು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಜೊತೆಗೆ ಪ್ರತಿದಿನ ಏನು ಓಲ್ಡ್ ಇಸ್ ಗೋಲ್ಡ್ ಬಿಟ್ಟರೆ ಮಿಕ್ಕಿದ ಸಮಯದಲ್ಲಿ ಎಲ್ಲ ಹೊಸ ಹಾಡುಗಳನ್ನೇ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಇವರು ಆದಷ್ಟು ಕೂಡ ಹೆಚ್ಚಿನ ಸಮಯದಲ್ಲಿ ನಮ್ಮ ರೇಡಿಯೋನ ಕೇಳಿದ್ರೆ ಗೊತ್ತಾಗತ್ತೆ, ನಾವು ಪ್ರಸಾರ ಮಾಡುವಂಥದ್ದು 90% ಹೊಸ ಹಾಡುಗಳೇ.
0: ಹೊಸ ಹಾಡು ಹಳೆ ಹಾಡು ಎಲ್ಲವೂ ಕೂಡ ವಿವಿಧ ಭಾರತಿಯಲ್ಲಿ ಲಭ್ಯ, ಕಾರ್ಯಕ್ರಮ ಕೇಳಿದ್ರೆ ಗೊತ್ತಾಗುತ್ತೆ. ಇನ್ನು ಉದಯ್ ಪೂಜಾರಿ ಅವರು ಕೂಡ ಅದೇ ಹೇಳ್ತಾ ಇದ್ರೆ, ನಾನು ಕೂಡ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೇನೆ, ಎಲ್ಲ ಕಾರ್ಯಕ್ರಮಗಳು ನನಗೆ ಇಷ್ಟ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳು ಹೇಳ್ಬಿಡೋಣ.

0: ಇದಿಷ್ಟು ನಮ್ಮ ಇವತ್ತಿನ ಸ್ಪಂದನ ಕಾರ್ಯಕ್ರಮ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ, ಮತ್ತೊಂದು ಸ್ಪಂದನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ಕಾರ್ಯಕ್ರಮಕ್ಕೆ ಪತ್ರ ಬರೆದಂತಹ ಎಲ್ಲ ನಮ್ಮ ಶ್ರೋತೃ ಬಾಂಧವರಿಗೆ ನಮಸ್ಕಾರಗಳನ್ನು ಹೇಳೋಣ. ನಾನು ಕೃಷ್ಣಪ್ಪ.
0: ನಾನು ಚಂದು ಬಾನುಲಿ ಬಂಧು.
1: ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮೊಂದಿಗೆ ಭೇಟಿಯಾಗ್ತೀವಿ ಕೇಳುಗರೆ. ಅಲ್ಲಿಯವರೆಗೂ
0: ನಮಸ್ಕಾರಗಳು. ಸ್ಪಂದನಾ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದ್ರೆ ಕಾರ್ಯಕ್ರಮ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಮತ್ತು ಚಂದು.
2: ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ 102.9 FM. ಸಮಯ ಆಗಿದೆ 2:30. ಇನ್ನೀಗ ಕೇಳೋಣ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ಸ್ ಸಹಯೋಗದಲ್ಲಿ ನರಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ್ರಪತಿ ಭವನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟ್ರಪತಿ ಭವನಕ್ಕೆ ತೆರಳಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಸಾಮರ್ಥ್ಯವನ್ನು ಅರಿತುಕೊಳ್ಳುವಂತಹ ಶಿಕ್ಷಣದ ಲಭ್ಯತೆ, ಸಾಮಾಜಿಕ ಭದ್ರತೆ ಹಾಗೂ ಸಮಾನ ಅವಕಾಶಗಳ ಮೂಲಕ ಸೂಕ್ತ ಪರಿಸರ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿ ಮಗು ತನ್ನ ಬಾಲ್ಯವನ್ನು ಆನಂದಿಸುವಂತೆ ಖಾತರಿಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸುವ ಕುರಿತು ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯಿಂದ ಜಾಗೃತಿ ಮೂಡಿಸುವ ಜಾಥಾ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆಗೆ ಜಾಥಾಗೆ ನೀಡಿ, ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಮಗು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ, ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನು ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದರೂ ಎಲ್ಲೋ ಒಂದು ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೆದು ನಡೀತಾ ಇರ್ತದೆ. ಅಂಥವನ್ನು ಸಹ ಹುಡುಕಿ ಆ ಬಾಲಕರನ್ನು ಬಾಧ್ಯತೆ ಏನಿದೆ ಆ ಪದ್ಧತಿಯಿಂದ ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್, ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ

0: ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೇಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನರಶಸ್ತ್ರ ಚಿಕಿತ್ಸೆಗೆ ಅನುಕೂಲವಾಗುವ ಅತ್ಯಾಧುನಿಕ ರೋಬೋಟ್ ಒಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3.66 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 6 ಜನ ಸಜಾ ಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ಧಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನಾ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಕಳೆದ 2020 ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿ ಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
4: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದ್ರೆ ತಪ್ಪಾಗಲಾರದು. ಏಕೆ ಅಂದ್ರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಿದ್ದೇ ಆದ್ರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿ ಆಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತಹ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತುವನ್ನು ಕೊಟ್ಟು ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
0: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ

ರಿಗೆ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು, ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು, ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬದ್ದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರೈ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನೋಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತೀನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: 2:42:35 ಸಮಯಾಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸಾಕಷ್ಟು ಜನ ಬೆಳಗಿನಿಂದನೂ ಕೂಡ 11 ಗಂಟೆಯಿಂದನೂ ಸಾಕಷ್ಟು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಬೇರೆ ಬೇರೆ ರೀತಿಯ ಮೆಸೇಜ್ಗಳು ಕೂಡ ಬಂದಿದೆ. ಸ್ವಲ್ಪ ಮೆಸೇಜ್ಗಳನ್ನು ನಾವು ನೋಡಬಹುದು. ಕೆಲವರೆಲ್ಲ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಹಾಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಚೆನ್ನಾಗಿತ್ತು ಅಂತ ಸಂದೇಶಗಳು ಬಂದಿದೆ. ಜೊತೆಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ವಿವಿಧ ಭಾರತಿ ಜೊತೆಯಾಗಿದ್ದೇವೆ ಅಂತೆಲ್ಲ ಕೂಡ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಮತ್ತೊಬ್ಬರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ರಸಪ್ರಶ್ನೆ ಕಾರ್ಯಕ್ರಮ ಚಿಕ್ಕದಾದರೂ ಪರವಾಗಿಲ್ಲ, ಚೊಕ್ಕವಾಗಿ ಚೆನ್ನಾಗಿತ್ತು, ಮಾಹಿತಿ ಇತ್ತು ಅಂತ ಹೇಳ್ತಾರೆ. ನೀವು ಕೇಳಿದ ಪ್ರಶ್ನೆಗಳಲ್ಲಿ ವಿವರವಾದ ಮಾಹಿತಿ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಕನ್ನಡ ಪದಗಳನ್ನೇ ಹೆಚ್ಚಾಗಿ ಬಳಸಿದ್ರೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯ ಸಂದೇಶಗಳು ನಮ್ಮ ಎಲ್ಲ ಕೇಳೋದ್ರಿಂದ ಬಂದಿದೆ. ಈಗ ಮತ್ತೆ ಹೆಸರನ್ನು ಓದ್ತಾ ಹೋಗೋದ್ರ ಬದಲಾಗಿ ನಾವು ಚಿತ್ರತಾನ ಕಾರ್ಯಕ್ರಮದ ಕಡೆಗೆ ಹೋಗೋಣ, ಒಂದಷ್ಟು ಚಂದದ ಹಾಡುಗಳನ್ನು ಕೇಳೋಣ. ನಾವು ಇವತ್ತಿನ ಚಿತ್ರತಾನ ಕಾರ್ಯಕ್ರಮಕ್ಕೆ ಆರಿಸ್ಕೊಂಡಿರುವಂಥ ಸಿನಿಮಾ ಸ್ನೇಹ ಸಂಬಂಧ ಅಂತ. ಇದು 1985 ಬಂದ ಸಿನಿಮಾ. ಅಂಬರೀಷ್, ರಾಮಕೃಷ್ಣ, ಸುಂದರಕೃಷ್ಣ ಅರಸ್, ಲೀಲಾವತಿ, ಉಮಾಶ್ರೀ, ಹೀಗೆ ಸಾಕಷ್ಟು ಜನರ ಅಭಿನಯ ಇರುವಂಥ ಈ ಸಿನಿಮಾ. ರಾಜಚಂದ್ರ ಅವರ ನಿರ್ದೇಶನ. ಸಿನಿಮಾಗಳಿಗೆ ಹಾಡುಗಳನ್ನು ಬರೆದುಕೊಟ್ಟಿದ್ದು ಚಿವುದಯಶಂಕರ್, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ದನಿಯಾಗಿದ್ದಾರೆ ವಾಣಿ ಜಯರಾಮ್ ಅವರು, ರಮೇಶ್ ಬೆಂಗಳೂರು, ಲತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹೀಗೆ ಎಲ್ಲ ಕಲಾವಿದರು ಕೂಡ ಹಾಡಿರುವಂಥ ಹಾಡುಗಳು ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳಿ. ಇದು ಚಿತ್ರತಾನ ಸ್ನೇಹ ಸಂಬಂಧ ಚಿತ್ರದ ಹಾಡುಗಳು.

0: ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
0: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
0: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
2: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹ ಸಂಬಂಧ ಚಿತ್ರದ ಹಾಡುಗಳನ್ನ ಅಷ್ಟೊತ್ತು ಕೇಳಿದ್ರಿ. ಒಂದೆರಡು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ರೆ ಕೆಲವರು, ಸ್ಪಂದನ ಕಾರ್ಯಕ್ರಮಕ್ಕೆ ಯಾವಾಗ ಮೇಲ್ ಮಾಡಬೇಕು ಅಂತ. ಸ್ಪಂದನ ಕಾರ್ಯಕ್ರಮಕ್ಕೆ ಯಾವಾಗ ಬೇಕಿದ್ರು ನೀವು ಮೇಲ್ ಮಾಡಬಹುದು, ಅದಕ್ಕೇನು ಸಮಯ ಅಂತ ಇಲ್ಲ. ಮತ್ತೆ ಪೋಸ್ಟ್ ಕಾರ್ಡಲ್ಲಿ ಮಾಡಬೇಕಾ, ಬೇರೆ ಪತ್ರದಲ್ಲಿ ಮಾಡಬೇಕಾ ಅಂತೆಲ್ಲ ಕೇಳಿದ್ದೀರಿ. ನೀವು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನೀವು ಮೇಲ್ ಮಾಡ್ಬೋದು, ಪೋಸ್ಟ್ ಕಾರ್ಡ್ ಮಾಡ್ಬೋದು, ಕವರ್ ಬಳಸ್ಬೋದು, ಹೇಗೆ ಬೇಕಾದರೂ ನೀವು ಸ್ಪಂದನ ಕಾರ್ಯಕ್ರಮಕ್ಕೆ ಸ್ಪಂದಿಸಬಹುದು. ಸಾಕಷ್ಟು ಜನರು ಸಂದೇಶ ಕಳಿಸಿದ್ದಾರೆ, ಮೆಸೇಜ್ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಚಿತ್ರತನ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಈಗ ಸಮಯ 3:02 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುತ್ತೆ. ಅದಾದ ನಂತರ ಎಂದಿನಂತೆ 4:00 ಪರಿಮಳ ಕಾರ್ಯಕ್ರಮದಲ್ಲಿ ನಾವು ನೀವು ಜೊತೆಯಾಗಿರೋಣ ಅಂತ ಹೇಳ್ತಾ ನಾವೀಗ ಹಿಂದಿ ಕಾರ್ಯಕ್ರಮಗಳ ಕಡೆಗೆ ಹೋಗೋಣ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದು 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಈಗ ಪರಿಮಳ, ಇದು ಮುಕ್ತ ಮಾತುಕತೆಯ ವೇದಿಕೆ. ಈ ದಿನ ಜೂನ್ 12 ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ದಿಕ್ಕಿನಲ್ಲಿ ಒಂದಷ್ಟು ಮಾಹಿತಿ ಜೊತೆಗೆ ಚಂದದ ಹಾಡುಗಳ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ.
2: ರೇಣುಕಾ, ಏನ್ ಮಾಡ್ತಿದ್ಯಾ ಅಲ್ಲಿ? ಆ ಪೇಪರ್ ತಗೊಂಬ.
3: ಆಯ್ತಯ್ಯ.
2: ನೋಡು, ಒಳಗೆ ಅಮ್ಮನಿಗೆ ಪಾತ್ರೆ ತೊಳೆಯಕ್ಕೆ ಹೆಲ್ಪ್ ಮಾಡು.
3: ಮಾಡ್ತೀನಯ್ಯ.
2: ಏನ್ ಮಾಡ್ತೀಯ ನೀನು?
4: ಮಾಡ್ತಾಳೆ ಮಾಡ್ತಾಳೆ, ಸುಮ್ನೆ ಬಡ್ಕೋಬೇಕು ಅಷ್ಟೇ.
3: ಈಗ ಮಾಡ್ತೀನಯ್ಯ.
2: ಬೆಳಿಗ್ಗೆದ್ದು ಮೊದಲು ಕಸ ಗುಡಿಸಿ ಸಾರಿಸಿ ಇಡೀ ಮನೆ ಕ್ಲೀನ್ ಮಾಡಬೇಕು. ಏನ್ ಮಾಡ್ತೀಯ ನೀನು?
3: ಆಯ್ತಯ್ಯ, ಗುಡಿಸ್ತೀನಿ.
5: ಓಹೋಹೋ, ಬಾಲ ಕಾರ್ಮಿಕ ಪದ್ಧತಿ ನಿಷೇಧಕ್ಕೆ ಸರ್ಕಾರದ ಸರ್ವ ಪ್ರಯತ್ನ. ಮನೆ ಕೆಲಸ ಯಾರು ಮಾಡಬೇಕು?
6: 14 ವರ್ಷದೊಳಗಿರುವ ಮಕ್ಕಳನ್ನ ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ದುಡಿಯುವ ಮಕ್ಕಳನ್ನ ಕಂಡರೆ ಸ್ಥಳೀಯ ಬಾಲಕಾರ್ಮಿಕ ಸಹಾಯವಾಣಿಗೆ ಮಾಹಿತಿ ಕೊಡಿ. ಬಾಲಕಾರ್ಮಿಕ ಪದ್ಧತಿ ಅಳಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸಿ.
7: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
8: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
7: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
8: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಜೂನ್ 12 ಬಾಲಕಾರ್ಮಿಕ ವಿರೋಧಿ ದಿನ. ಇಂದಿನ ಮಕ್ಕಳು ಇಂದೇ ಪ್ರಜೆಗಳು ಅಂತಾರೆ, ಇನ್ ಕೆಲವರು ಇಂದಿನ ಮಕ್ಕಳು ಇಂದೇ ಪ್ರಜೆಗಳು ಅಂತ ಕೂಡ ಹೇಳ್ತಾರೆ. ಮಕ್ಕಳು ನಾಡಿನ ಆಸ್ತಿ, ಮಕ್ಕಳು ಮನೆಗೆ ಭೂಷಣ. ನಮ್ಮ ದೇಶದಲ್ಲಿ ಮಕ್ಕಳಿಗೆ ಇಂಥ ಹಕ್ಕುಗಳಿವೆ: ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ಭಾಗವಹಿಸುವ ಹಕ್ಕು, ವಿಕಾಸದ ಹಕ್ಕು, ಹೀಗೆ ಬೇರೆ ಬೇರೆ ರೀತಿಯ ಹಕ್ಕುಗಳಿದೆ. ಅದರ ಜೊತೆಗೆ ಮಕ್ಕಳಿಗೆ ಕಾನೂನುಗಳು ಕೂಡ ಇದೆ. ಮಕ್ಕಳ ಓದು, ಶಿಕ್ಷಣ, ವಿದ್ಯಾಭ್ಯಾಸ ಅನ್ನೋದು ಕೂಡ ಅವರ ಹಕ್ಕಾಗಿದೆ. ಮಕ್ಕಳ ಮೇಲಿನ ದೌರ್ಜನ್ಯ, ಹಿಂಸೆ, ಮಕ್ಕಳನ್ನು ದುಡಿಯೋದಕ್ಕೆ ಕಳಿಸೋದು ಕೂಡ ಶಿಕ್ಷಾರ್ಹ ಅಪರಾಧ ಅಂತಾನೆ ಆಗಿದೆ. ಮಕ್ಕಳ ಮೇಲಿನ ದೌರ್ಜನ್ಯವನ್ನು, ಮಕ್ಕಳ ಯೋಗಕ್ಷೇಮವನ್ನು ಗಮನಿಸುವುದಕ್ಕೆ ಅಂತಾನೆ ಹಲವಾರು ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಎಲ್ಲರೂ ಸೇರಿ ಈ ಬಗ್ಗೆ ಗಮನ ಹರಿಸುವ ದಿಕ್ಕಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಕೂಡ ಸಾಗ್ತಾ ಇದೆ. ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಚಂದದ ಹಾಡುಗಳ ಜೊತೆಗೆ ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಸಾಗೋಣ. 4:04:30 ಸಮಯಾಗಿದೆ. ಕೇಳಿ ಮೈನಾ ಚಿತ್ರದ ಗೀತೆ. ನಿತ್ಯಾ ಮೆನನ್ ಅವರ ಧ್ವನಿಯಲ್ಲಿದೆ, ಕವಿರಾಜ್ ಅವರು ಬರೆದ ಗೀತೆ. ಜೆಸ್ಸಿ ಗಿಫ್ಟ್ ಸಂಗೀತ ನೀಡಿದ್ದಾರೆ.

ಅದೇ ದಿನ ಬಾಲಕಾರ್ಮಿಕ ಪದ್ಧತಿಯನ್ನು ವಿರೋಧಿಸುವ ದಿನ ಅಂಥೇಳಿ ಆಚರಣೆ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಬಹಳಷ್ಟು ಸಂಘ ಸಂಸ್ಥೆಗಳು, ಸರ್ಕಾರಗಳು ಎಲ್ಲರೂ ಸೇರಿ ಈ ಬಗ್ಗೆ ಒಂದಷ್ಟು ಗಮನವನ್ನು ಹರಿಸಿ ಮಕ್ಕಳೆಲ್ಲರೂ ಶಾಲೆಯಲ್ಲಿರಬೇಕು, ಅವರಿಗೆ ಯಾರೂ ಹಿಂಸೆ ಮಾಡಬಾರ್ದು, ದೌರ್ಜನ್ಯ ಮಾಡಬಾರ್ದು ಅಂಥೇಳಿ ಒಂದಷ್ಟು ಚಟುವಟಿಕೆಗಳನ್ನು ಕೂಡ ಇಟ್ಕೊಳ್ಳಲಾಗುತ್ತೆ. ಈ ದಿಕ್ಕಿನಲ್ಲಿ ಹಳ್ಳಿಗಳಲ್ಲಿ ಮಾಹಿತಿ ಶಿಬಿರ, ಬೀದಿ ನಾಟಕಗಳನ್ನು ಕೂಡ ಏರ್ಪಡಿಸೋದು ಕೂಡ ಇದೆ. ಬನ್ನಿ, ಇಲ್ಲೊಂದು ಸಭೆ ನಡೀತಾ ಇದೆ. ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ, ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟ

ಹಾಗೆ ಒಂದು ಸಭೆ ನಡೀತಾ ಇದೆ. ಆ ಸಭೆ ಯಾರು ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಅಂಥೇಳಿ ನಾವು ಕೂಡ ಈ ಸಭೆಯ ವಿಶೇಷತೆಯನ್ನು ಕೇಳ್ಕೊಂಡು ಬರೋಣ.

0: ಶಾಂತರಾಗಿ ಶಾಂತರಾಗಿ ಸೋದರ ಸೋದರಿಯರೇ, ಇವತ್ತು ನಮ್ಮ ಸಭೆಯನ್ನು ಪ್ರಾರಂಭಿಸೋಣ ನಮ್ಮ ಊರಿನ ಪೊಲೀಸ್ ಆಫೀಸರ್ ಮೋಹನ್ ಕುಮಾರ್ ಅವರಿಂದ.
1: ಸೋದರ ಸೋದರಿಯರೇ, ನಾವು ಈ ಸಭೆಯನ್ನ ಯಾಕೆ ಆಯೋಜನೆ ಮಾಡಿದ್ದೀವಿ ಅಂದ್ರೆ, ಬಾಲ ದುಡಿಮೆ ಪದ್ಧತಿಯನ್ನು ತಡೆಗಟ್ಟುವಲ್ಲಿ ಎಲ್ಲರೂ ಸಹಭಾಗಿಗಳಾಗಬೇಕು ಅಂತ. ಇದರಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನಿಮಗೆ ಸಹಾಯ ಮಾಡುತ್ತೆ. ಹೌದು, ನಮ್ಮ ಪೊಲೀಸ್ ತಂಡಗಳು ಮಾಡಿದ ಸಂಕಲ್ಪ ಏನು ಅಂದ್ರೆ, ಬಾಲ ದುಡಿಮೆಯನ್ನು ತಡೆಗಟ್ಟುವುದಕ್ಕೆ ಕಾನೂನನ್ನ ತಪ್ಪದೇ ಪಾಲಿಸ್ತೇವೆ. ನೀವು ಸಹ ಇದೇ ರೀತಿಯ ಸಂಕಲ್ಪ ಮಾಡಿ.
0: ಹಂಗಾರೆ ಆ ಕಾನೂನು ಏನು ಅಂತ ನಮಗೂ ಹೇಳ್ರಿ ಸರ್.
1: ಖಂಡಿತ ಹೇಳ್ತೀನಿ ಹೇಳ್ತೀನಿ. ಈ ಮೊದಲು ನಮ್ಮ ದೇಶದಲ್ಲಿ ಬಾಲ ದುಡಿಮೆ ತಡೆಗಟ್ಟುವುದಕ್ಕಾಗಿ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986 ಇತ್ತು. ಅದರಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿ ಈಗ ಬಾಲ ಮತ್ತು ಪ್ರೌಢ ದುಡಿಮೆ ಅಂದರೆ ಪ್ರತಿಬಂಧ ಮತ್ತು ನಿಯಂತ್ರಣ ತಿದ್ದುಪಡಿ ಅಧಿನಿಯಮ 2016 ತರಲಾಗಿದೆ.
2: ಇದ್ಯಾವಾಗ ಬಂತ್ರಿ ಸರ?
1: 1 ಸೆಪ್ಟೆಂಬರ್ 2016.
0: ಇದರಲ್ಲಿ ಏನು ವಿಶೇಷತೆ ಇದೆ ಸರ್?
1: ನೀವೆಲ್ಲರೂ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಈ ಅಧಿನಿಯಮದ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ದುಡಿಮೆ ಅಥವಾ ಮಜೂರಿ ಕೆಲಸದ ಮೇಲೆ ಪೂರ್ತಿ ನಿಷೇಧ ಹೇರಲಾಗಿದೆ. ಅಧಿನಿಯಮದ ಪ್ರಕಾರ ಬಾಲ ದುಡಿಮೆ ಈಗ ಒಂದು ದಂಡನೀಯ ಅಪರಾಧ.
3: ಹಂಗಂದ್ರೆ ಏನು ಸರ್?
1: ಅಂದ್ರೆ ದೇಶದಲ್ಲಿ ಎಲ್ಲೇ ಆದರೂ ಮಕ್ಕಳಿಂದ ಕೆಲಸ ಮಾಡಿಸುವಂತಹ ಪ್ರಕರಣಗಳು ಕಂಡು ಬಂದ್ರೆ ಯಾವ ದೂರು ಇಲ್ಲದಿದ್ರೂ ಕ್ರಮ ತಗೋಬಹುದು. ಈ ವಿಚಾರದಲ್ಲಿ ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್ಗೆ ಎಲ್ಲಾ ಅಧಿಕಾರಗಳನ್ನು ಕೊಡಲಾಗಿದೆ. ಇನ್ನೊಂದು ಮುಖ್ಯ ವಿಚಾರ ಇದೆ.
4: ಏನದು ಸರ್?
1: ಇದರ ಅಡಿಯಲ್ಲಿ 14-18 ವರ್ಷದ ಮಕ್ಕಳನ್ನು ಯಾವುದೇ ಅಪಾಯಕಾರಿ ವ್ಯವಸಾಯ ಅಥವಾ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಿಸುವುದಕ್ಕೆ ನಿಷೇಧ ಇದೆ. ಈ ಅಧಿನಿಯಮದ ಪಾಲನೆ ಮಾಡದವರು ಜೈಲಿಗೆ ಹೋಗಬೇಕಾಗ್ತದೆ, ಜುರ್ಮಾನೆಯನ್ನು ಭರಿಸಬೇಕಾಗುತ್ತದೆ.
0: ಸರ್, ಇದರಲ್ಲಿ ತಪ್ಪನ್ನು ತಿದ್ದಿಕೊಳ್ಳೋದಕ್ಕೆ ಅವಕಾಶ ನೀಡಲಾಗಿದೆಯಾ?
1: ಹೌದು, ಒಂದು ಬಾರಿಗೆ. ಆದರೆ ಮೊದಲ ಬಾರಿಗೆ ಅವರಿಗೆ ಎಚ್ಚರಿಕೆ ನೀಡಿ ಬಿಡಲಾಗ್ತದೆ. ಆದರೆ ಯಾರೇ ಆಗಲಿ ಈ ತಪ್ಪನ್ನು ಪುನಃ ಮಾಡಿದರೆ 10,000 ರೂಪಾಯಿಗಳ ಜುರ್ಮಾನೆ ಮತ್ತು ಸೆರೆಮನೆ ವಾಸದ ಶಿಕ್ಷೆ ಕೂಡ ನೀಡಲಾಗ್ತದೆ.
0: ಎರಡನೇ ಬಾರಿ ಯಾಕೆ ತಪ್ಪು ಮಾಡಬೇಕು? ಮೊದಲ ಬಾರಿಯಲ್ಲೇ ತಪ್ಪು ತಿದ್ಕೋಬೇಕು.
1: ಆದ್ರೆ ಮೊದಲ ಬಾರಿ ಆದ್ರೂ ಬದುಡಿಮೆ ಯಾಕೆ ಮಾಡಿಸಬೇಕು?
4: ಅದಿರ್ಲಿ, ಈ ಕಾನೂನು ಅಡಿಯಲ್ಲಿ ಮಕ್ಕಳಿಗೆ ಕೆಲಸ ಮಾಡೋದಕ್ಕೆ ಏನಾದರೂ ರಿಯಾಯಿತಿ ಕೊಡಲಾಗಿದೆಯಾ?
1: ಎನ್ಜಿಒ ಸಂಚಾಲಕಿ ಮಂಜು ಅವರು ಒಂದು ಮುಖ್ಯ ವಿಷಯವನ್ನು ನೆನಪಿಸಿದ್ದಾರೆ. ನೋಡಿ, ಯಾವುದೇ ಬಾಲಕ ಅಥವಾ ಬಾಲಕಿ ಕುಟುಂಬದಲ್ಲಿ ಪಾರಂಪರಿಕ ವ್ಯವಸಾಯ ಅಥವಾ ವ್ಯಾಪಾರದಲ್ಲಿ ತಮ್ಮ ತಂದೆ ತಾಯಿಗೆ ಸಹಾಯ ಮಾಡಬಹುದು. ಆದರೆ ಆ ಕೆಲಸ ಅಪಾಯಕಾರಿ ಕೆಲಸಗಳು ಆಗಿರಬಾರದು. ಮಕ್ಕಳು ಅದನ್ನು ತಮ್ಮ ಶಾಲಾ ಸಮಯದ ನಂತರ ಅಥವಾ ಶಾಲಾ ರಜೆಗಳಲ್ಲಿ ಸಹಾಯ ಮಾಡಬಹುದು.
3: ಅಂದ್ರೆ ಮಕ್ಕಳು ಓದ್ಲೇಬೇಕಲ್ಲ ಮತ್ತೆ?
4: ಹೌದಣ್ಣ, ಪರಿಸ್ಥಿತಿ ಹೇಗೆ ಇದ್ರೂ ಶಿಕ್ಷಣ ಪಡೀಲೇಬೇಕು.
1: ಈಗ ಇನ್ನೂ ಒಂದು ವಿಚಾರ ತಿಳ್ಕೊಳ್ಳಿ, ತಮ್ಮ ತಂದೆ ತಾಯಿಗೆ ಸಹಾಯ ಮಾಡುವಂತ ಕೆಲಸಗಳು ಯಾವ ರೀತಿಯದ್ದಾಗಿರಬೇಕು ಅಂತ.
4: ಹೌದು, ಅದು ಬಹಳ ಮುಖ್ಯ ವಿಚಾರ.
1: ಈ ಕೆಲಸ ಬೇಸಾಯ ಅಥವಾ ಶಿಲ್ಪಕಲೆಗೆ ಸಂಬಂಧಿಸಿದ್ದಿರಬಹುದು, ಅಭಿನಯದಂತ ಕಲೆಗಳಿರಬಹುದು, ಅಂದ್ರೆ ಫಿಲ್ಮ್ ಅಥವಾ ಟಿವಿ ಸೀರಿಯಲ್ ಜಾಹೀರಾತು ಮುಂತಾದ ಕೆಲಸಗಳಾಗಿರಬಹುದು. ಆದರೆ ಮಕ್ಕಳ ಆರೋಗ್ಯಕ್ಕೆ ಹಾನಿಕಾರಕ ಆಗಿರಬಾರದು.
4: ಅಂದ್ರೆ ಮನೋರಂಜನೆ ಕೆಲಸಗಳನ್ನು ಮಾಡಬಹುದಾ?
1: ಹೌದು, ಅದನ್ನು ಮಾಡಬಹುದು. ಅಥವಾ ಆಟೋಟದ ಅಭ್ಯಾಸ ಅಥವಾ ಸ್ಪರ್ಧೆಗೆ ತಯಾರಿ ಮಾಡಬಹುದು. ಆದರೆ ಸರ್ಕಸ್ ಅಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಈ ಕೆಲಸಗಳಿಂದ ಮಕ್ಕಳ ಓದಿಗೆ ಅಡ್ಡಿಯಾಗಬಾರದು ಮತ್ತು ಮಕ್ಕಳ ಸಂಪೂರ್ಣ ರಕ್ಷಣೆಗೆ ಗಮನ ಇರಬೇಕು.
4: ಅಂದ್ರೆ ಮಕ್ಕಳು ತಮ್ಮ ಅಪ್ಪ ಅಮ್ಮನಿಗೆ ಸಹಾಯ ಮಾಡಬಹುದು, ಆದ್ರೆ ಆಟ ಮತ್ತು ಪಾಠದ ನಂತರ ಅಥವಾ ಶಾಲಾ ರಜಾ ದಿನಗಳಲ್ಲಿ ಮಾಡಬಹುದು.
1: ಇನ್ನು ವಿಚಾರ ಏನು ಅಂದ್ರೆ, ಅಪ್ಪ ಅಮ್ಮನಿಗೆ ಸಹಾಯ ಮಾಡೋದೇ ಆದ್ರೂ ಅದು ಅಪಾಯಕಾರಿ ಕೆಲಸ ಆಗಿರಬಾರದು. ಮತ್ತು ಈ ಕೆಲಸ ಅವರ ಉದ್ಯೋಗ ಅಥವಾ ನೌಕರಿ ಆಗಿರಕೂಡದು.
4: ಆದ್ರೆ ಕೆಲವು ಮಕ್ಕಳು ಒಳ್ಳೆಯ ಕಲಾವಿದರಾಗಿರ್ತಾರೆ. ಈ ಕಾನೂನು ಅವರ ಪ್ರತಿಭೆಗೆ ಅಡ್ಡಿ ಬಾರದ ಹಾಗೆ ಮಕ್ಕಳು ರೇಡಿಯೋ ಟಿವಿ ಫಿಲ್ಮ್ ಜಾಹೀರಾತು ಕೆಲಸಗಳನ್ನು ಮಾಡಬಹುದು.
0: ಹಾಗಾಗಿ ಎಲ್ಲರೂ ಸಹ ಈ ಕಾನೂನನ್ನ ಪಾಲಿಸಬೇಕು. ಅದು ಶಿಕ್ಷೆ ಜುಲ್ಮಾನೆಯ ಭಯದಿಂದ ಅಲ್ಲ, ಬದಲಾಗಿ ಈ ದೇಶದ ಮಕ್ಕಳ ಭವಿಷ್ಯವನ್ನ ಚಿಂತಿಸಿ ಅವರಿಂದ ಮಜೂರಿ ಕೆಲಸ ಮಾಡಿಸಬಾರದು. ಅವರ ಮುಖ ಕಣ್ಣುಗಳಲ್ಲಿ ಕಾಣುವ ಕನಸನ್ನ ನನಸಾಗಿಸೋದಕ್ಕೆ ಅವರನ್ನ

0: ಶಾಲೆಗೆ ಕಳಿಸಲೇಬೇಕು.
1: ಸರಿ ಸರಿ
0: ಸರಿ, ಈಗ ಶಿಶು ಕಲ್ಯಾಣ ಸಂಸ್ಥೆಯ ಸಂಚಾಲಕಿ ಅವರಲ್ಲಿ ವಿನಂತಿ, ಅವರು ಸರ್ಕಾರದ NCLP ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಬೇಕು.
1: ಇದು ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್. ಇದರಲ್ಲಿ ಒಂದು ಸಮೀಕ್ಷೆ ನಡೆಸಿ ದುಡಿಯುವ ಮಕ್ಕಳನ್ನು ಈ ಕೆಲಸದಿಂದ ಬಿಡುಗಡೆ ಮಾಡಿಸಲಾಗ್ತದೆ. ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಔಪಚಾರಿಕ ಶಿಕ್ಷಣ ನೀಡಲಾಗ್ತದೆ, ಪ್ರೌಢ ಮಕ್ಕಳಿಗೆ ಕೆಲಸದ ತರಬೇತಿ ಮಾತ್ರವಲ್ಲದೆ ವಿದ್ಯಾಭ್ಯಾಸದ ಅವಕಾಶಗಳನ್ನು ಒದಗಿಸಲಾಗ್ತದೆ.
2: ಅಂದ್ರೆ ಈ ಮಕ್ಕಳು ಪಾಲಿಗೆ ಎಚ್ಚರವಾದಾಗ್ಲೇ ಬೆಳಕು ಅಂತಾಯ್ತಲ್ಲ.
1: ಹೌದು ಕಾಕ, ಶಿಕ್ಷಣದ ಬೆಳಕಿನಲ್ಲಿ ಅವರು ಮುನ್ನಡೆಯಬೇಕು.
0: ಹಾಗಾಗಿ ಸೋದರ ಸೋದರಿಯರೇ, ಬಾಲ ದುಡಿಮೆ ತಡೆಗಟ್ಟೋದಕ್ಕಾಗಿ ಕಾನೂನಿನ ಪಾಲನೆ ಆಗಬೇಕು. NCLP ಯೋಜನೆ ಪ್ರಯೋಜನ ಬಾಲ ಕಾರ್ಮಿಕರಿಗೆ ಸಿಗಬೇಕು. ಆಗ ಈ ಜನರ ಚಿಂತನೆ ಹೇಗೆ ಬರುತ್ತದೆ ಅಂತ ತಿಳಿಯೋಣ. ಬನ್ನಿ, ಸಣ್ಣದೊಂದು ನಾಟಕ ನೋಡೋಣ. ನಮ್ಮ ಬಸ್ತಿಯವರೇ ಮಾಡಿದ ನಾಟಕ ಇದು.

0: ಏನೆ ಪುಟ್ಟಿ ಸ್ಕೂಲ್ಗೆ ಹೋಗ್ಬೇಕು ಅಂತ ಹಠ ಹಿಡ್ತಿದ್ದಾಳಲ್ಲ, ನಾನಂದೆ ನೀನೀಗ ಜಾಣೆ ಆಗಿದ್ದಿ, ಸ್ವಲ್ಪ ಕೆಲಸ ಮಾಡು, ಇಡೀ ದಿನ ನಿನ್ನ ಅಮ್ಮ ಒಬ್ಬಳೆದಿತಾಳೆ ಅಂತ.
1: ಪುಟ್ಟಿ ಹೇಳೋದು ಸರಿನೇ ಇದೆಯಲ್ಲ ಅತ್ತೆ, ದೊಡ್ಡೋಳಾದ್ರೆ ಮನೆ ಕೆಲಸ ಮಾಡಿದ್ರೆ ಸ್ಕೂಲಿಗೆ ಯಾವಾಗ ಹೋಗೋದು? ನನ್ ಮಗಳು ಓದಿ ಆಫೀಸರ್ ಆದ್ರೆ ನಾನ್ ಯಾಕೆ ದುಡುಕು ಮತ್ತೆ?
2: ಹಾ, ವೈನಿ ಹೇಳಿದ ಮಾತು ಸರಿನೇ ಅದ ಜಗವ್ವ. ನಿಮ್ ಮಕ್ಕಳ ಪಾಲನೆ ಪೋಷಣೆ ಅದು ಬಹಳ ಜರೂರ್ ಅದ್ರಿ, ಅದ ನಾವೇ ದುಡಿಬೇಕಾಗ್ತದ, ಮಕ್ಕಳನ್ನ ದುಡಿಸುವಂಗಿಲ್ಲ.
0: ಅದೇನೋ ನಿಜ ಮಹೇಶ, ಆದರೆ ನಿನ್ನ ಮಗನಿಂದ ಮಜೂರಿ ಮಾಡಿಸಿಲ್ಲಲ್ಲ.
2: ನಾ ಚಿಕ್ಕವನಿದ್ದಾಗ ಶುರು ಮಾಡ, ನಮ್ಮ ಅಪ್ಪ ಕೂಡ ಮಾಡ್ತಿದ್ರು ಅಂತ ಮತ್ತ. ಆದ್ರೆ ಈ ತಪ್ಪು ಪರಂಪರೆಯನ್ನ ನಾ ಮುಂದುವರ್ಸಂಗಿಲ್ಲ. ನನ್ನ ಮಗ ಸಾಲಿಗೆ ಹೋಗ್ತಾನ, ನನ್ನ ತಮ್ಮನ ಮಗನ ಕೆಲ್ಸ ಬಿಡಿಸಿ ಸ್ಕೂಲ್ ಕಳ್ಸಕತ್ತೀವಿ. ಈಗ ಅವನಿಗೆ ಸರ್ಕಾರದ ಅದು NCLP ಅಡಿಲಿ ತರಬೇತಿ ಸಿಗ್ತದೆ.
1: ಹೌದತ್ತೆ, ಬಾಲ ದುಡಿಮೆ ಮಾಡಿಸಬಾರ್ದು ಅಂತ ಎಲ್ಲ ಮಂದಿ ತಿಳಿದಿದೆ ಈಗ.
0: ಸೋದರ ಸೋದರಿಯರೇ, ಕೇಳಿರಿ ನಿಮ್ಮ ಮಕ್ಕಳ ಧ್ವನಿ, ತಿಳಿಯಿರಿ ಅವರ ಮನಸ್ಸಿನ ಮಾತು. ಆಗಸದಿಂದ ಭೂವಿಗಿಳಿದು ಬಂದ ಈ ತರೆಗಳು ಬಾಲ ದುಡಿಮೆಯನ್ನು ತಡೆಯಲು ನಡೆಯಲಿ ಪ್ರಯತ್ನಗಳು.

0: ಕೇಳಿರಿ ಬಾಲ್ಯದ ಕರೆ. ಈ ಕಾರ್ಯಕ್ರಮ ಹೇಗೆ ಅನಿಸಿತು? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಸಲಹೆ ಕಳಿಸಿ child.labor-mool@nic.in.
1: ನಮ್ಮ ಇಮೇಲ್ ಐಡಿ child.labor-mool@nic.in.
0: ಸರಿ,
2: ಕೇಳಿದ್ರಲ್ಲ ನೀವು, ಎಲ್ಲಾದರೂ ಮಕ್ಕಳು ತೊಂದರೆಗೆ ಸಿಕ್ಕಾಕೊಂಡಿರೋದು, ಮಕ್ಕಳಿಗೆ ಕಷ್ಟ ಇದೆ, ಮಕ್ಕಳು ಏನು ದುಡಿತಾ ಇದ್ದಾರೆ, ಅಸುರಕ್ಷಿತ ವಾತಾವರಣದಲ್ಲಿದ್ದಾರೆ ಅಂತ ಅನಿಸಿದರೆ, ನೀವು ದಿನದ 24/7 ಅಂದರೆ ಯಾವಾಗಲೂ ಒಂದು ಕೆಲಸ ಮಾಡುವಂಥ ಒಂದು ದೂರವಾಣಿ ಸಂಖ್ಯೆ, ಅದು ನಿಮಗೆ ಗೊತ್ತಿರಬಹುದು, 1098 ಕರೆ ಮಾಡಿ ಮಕ್ಕಳಿಗೆ ನೆರವಾಗಬಹುದು. ಹೌದು, ಜೂನ್ 12 ಬಾಲಕಾರ್ಮಿಕ ವಿರೋಧಿ ದಿನ. ಮಕ್ಕಳು ಅವರು ಶಾಲೆಯಲ್ಲಿರಬೇಕು, ಆಟ ಆಡಬೇಕು, ಬಾಲ್ಯ ಅನ್ನೋದು ಅವ್ರಿಗೆ ಹೊರೆ ಆಗಬಾರ್ದು. ಸಹಜವಾಗಿ ಮಕ್ಕಳ ಬದುಕು ಅರಳಬೇಕು, ಆಗಲೇ ಮಕ್ಕಳ ಬದುಕು ಸುಭದ್ರ ಆಗೋದು ಅಂತಲೇ ಬಾಲಕಾರ್ಮಿಕ ಪದ್ಧತಿಯನ್ನು ವಿರೋಧಿಸುತ್ತಾ ಆ ಬಗ್ಗೆ ಒಂದಷ್ಟು ಹೆಚ್ಚು ಅರಿವನ್ನು ಮೂಡಿಸುವ ದಿನ ಅಂಥೇಳಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ.

ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ.

4:26:40 ಸಮಯ ಆಗಿದೆ. 102.9 ಎಫ್ಎಂ ವಿವಿಧ ಭಾರತಿಯಲ್ಲಿ ಪರಿಮಳ ಕಾರ್ಯಕ್ರಮ. ಈ ದಿನ ಬಾಲಕಾರ್ಮಿಕ ವಿರೋಧಿ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಮಕ್ಕಳು ಅವರಿಗೆ ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಹೇಳಿ ಹೆದರಿಸಿ ಬೆದರಿಸಿ ಕೆಲಸ ಮಾಡಿಸ್ಕೊಳ್ಳೋದು ಅಥವಾ ಕಷ್ಟದ ಕೆಲಸವನ್ನು ಮಾಡಿಸ್ಕೊಳ್ಳೋದು, ಕಡಿಮೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳುವಂಥದ್ದು ಅಥವಾ ತಿನ್ನೋದಕ್ಕೇನೋ ಒಂಚೂರು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು, ಅದರಲ್ಲೂ ವಿಶೇಷವಾಗಿ ಅಪಾಯಕಾರಿ ಕೆಲಸಗಳು ಏನು ಗಣಿಗಾರಿಕೆ ಇರ್ಬೋದು, ಬೇರೆ ಬೇರೆ ರೀತಿಯ ಡೇಂಜರಸ್ ಕಡೆಗಳಲ್ಲಿ ಕೂಡ ಮಕ್ಕಳನ್ನು ಕೆಲಸ ಮಾಡಿಸ್ಕೊಳ್ಳೋದು ಕೂಡ ಗಮನಿಸಿ ಸಾಕಷ್ಟು ಕಾನೂನುಗಳನ್ನು ತರಲಾಗಿದೆ. ಆದರೂ ಕೂಡ ಮಹಾನಗರಗಳಲ್ಲಿ ಕಾನೂನಿನ ಅರಿವಿದೆ ಅಥವಾ ಒಂದು ಶಿಸ್ತುಬದ್ಧವಾದಂಥ ವ್ಯವಸ್ಥೆಗಳು ಕೆಲಸ ಮಾಡ್ತಾ ಇದೆ ಅಂತಲೂ ಏನೋ, ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇಲ್ಲದೇ ಇದ್ದರೂ ಕೂಡ ಬೇರೆ ಬೇರೆ ರೀತಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದಷ್ಟು ಜನ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಅದು ಕೃಷಿ ಆಧಾರಿತ ಕೆಲಸ ಇರಬಹುದು, ಬೇರೆ ಬೇರೆ ರೀತಿಯ ಚಿಕ್ಕ ಚಿಕ್ಕ ಒಂದು ಶೆಡ್ಗಳಲ್ಲಿ ಇಟ್ಟಿಗೆ ತಯಾರಿಕೆ, ಇಂಥ ಒಂದಷ್ಟು ಕೆಲಸಗಳು ಮಾಡ್ತಾ ಇರಬಹುದು ಅನ್ನುವಂಥ ವಿಚಾರ ಕೂಡ ಇದೆ. ಅಂದರೆ 1098 ಸಹಾಯವಾಣಿ ಇದೆ, ಎನ್ ಜಿ ಒಗಳಿದ್ದಾರೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳಿದೆ, ಪೊಲೀಸರು ಕೂಡ ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಭಾರತ ಸರ್ಕಾರದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳ ಅಡಿಯಲ್ಲಿ ಕೂಡ ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ ಕೂಡ ಕೆಲಸ ಮಾಡ್ತಾ ಇದೆ. ಇದರಿಂದ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳು ಆಗಿದೆ. ಅಂದರೆ 1098 ಕರೆ ಮಾಡುವವ್ರಿಗೆ ಒಂದು ನೆರವು ಕೂಡ ಸಿಗುತ್ತೆ. ಆದರೆ ಇದರಲ್ಲಿ ಆಪ್ಷನ್ಸ್ ಇರುತ್ತೆ, ಈ ಥರ ಆಪ್ಷನ್ ಇದ್ದಾಗ ಸ್ವಲ್ಪ ತಡ ಆಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ಈ ಮಕ್ಕಳ ಮೇಲೆ ನಡೆಯುವಂಥ ಒಂದಷ್ಟು ದೌರ್ಜನ್ಯ ಅಥವಾ ಮಕ್ಕಳ ಮೇಲೆ ನಡೆಯುವಂಥ ಅಪರಾಧಗಳು ಏನಿರುತ್ತಲ್ಲ, ಇದನ್ನು ಇನ್ನೂ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳ ವಯಸ್ಸನ್ನು ಸರಿಯಾಗಿ ನಿರ್ಧಾರ ಮಾಡಬೇಕು ಅಂತ ಕೂಡ ತಜ್ಞರು ಹೇಳ್ತಾರೆ. ಕೆಲವು ಕಡೆಗಳಲ್ಲಿ 12 ವರ್ಷ, ಕೆಲವು ಕಡೆಗಳಲ್ಲಿ 14 ವರ್ಷ, ಇನ್ನು ಕೆಲವು ಕಡೆಗಳಲ್ಲಿ 14 ಹೀಗೆ ಬೇರೆ ಬೇರೆ ರೀತಿಯ ಒಂದು ದಂಡವನ್ನು ವಿಧಿಸ್ತಾರೆ ಈ ಮಕ್ಕಳ ಬಾಲ ಕಾರ್ಮಿಕ ಪದ್ಧತಿಯಲ್ಲಿ ಮಕ್ಕಳನ್ನು ಕೆಲಸ ಮಾಡಿಸ್ಕೊಂಡಾಗ. ಅದೆಲ್ಲವೂ ಕೂಡ ಒಂದೇ ಇದ್ದರೆ ಸರಿಯಾಗಿರುತ್ತೆ ಅಂತ ಕೂಡ ಈ ಬಗ್ಗೆ ಏನು ಸಂಶೋಧನೆ ಮಾಡಿ ಅಧ್ಯಯನ ಮಾಡಿದವರು ಕೂಡ ಹೇಳೋದನ್ನು ನಾವು ಗಮನಿಸಬಹುದು.

ಇವತ್ತೆರಡು ಹಾಡುಗಳನ್ನ ನೀವು ಕೇಳಿದ್ರಿ. ಸ್ಲಮ್ ಚಿತ್ರದ ಹಾಡು ಬೆಳ್ಳಿ ಬೆಳ್ಳಿ ಅಂತ, ಆ ಹಾಡು ರಾಜೇಶ್ ಕೃಷ್ಣ ಮತ್ತು ಅರ್ಚನಾ ರವಿಯವರ ಧ್ವನಿಲಿತ್ತು. ರೇವಣ್ಣ ನಾಯಕ್ ಅವರ ಸಾಹಿತ್ಯ, ಆರ್ ಆರ್ ಹೇಮಂತ್ ಕುಮಾರ್ ಸಂಗೀತವನ್ನ ನೀಡಿದ್ರು. ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆ ಕೂಡ ಕೇಳಿಬಂತು. ಸೋನು ನಿಗಮ್ ಹಾಗೂ ನಂದಿತಾ ಅವರ ಧ್ವನಿ, ಕವಿರಾಜ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ. ಏನು ಈ ಒಂದು ಆಧುನಿಕ ಬದುಕಿನ ಶೈಲಿ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳ ಕೈಗೆ ಇವಾಗಿನ ಒಂದು ಏನು ತಂತ್ರಜ್ಞಾನಗಳಿದೆ, ಅದು ಸ್ಮಾರ್ಟ್ಫೋನ್ಗಳಿರಬಹುದು, ಲ್ಯಾಪ್ಟಾಪ್ ಇರಬಹುದು, ಇಂತಹ ಒಂದಷ್ಟು ಸೌಕರ್ಯಗಳು ಮಕ್ಕಳಿಗೆ ಪ್ರಯೋಜನ ಆಗಿದೆ ಅಂತ ನೀವು ಭಾವಿಸ್ತೀರಾ ಅಂತ ಹೇಳಿ ಮಕ್ಕಳ ರಕ್ಷಣಾ ಸಂಸ್ಥೆಯ ನಿರ್ದೇಶಕರಾದಂಥ ವಾಸುದೇವ್ ಶರ್ಮಾ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇಂಥ ಒಂದು ಬೆಳವಣಿಗೆ, ಏನು ಆಧುನಿಕ ಸೌಕರ್ಯಗಳೇನಿದೆ, ಈ ಬೆಳವಣಿಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಇಂತಹ ತಂತ್ರಜ್ಞಾನದಿಂದ ಮಕ್ಕಳು ಎಲ್ಲೇ ತಮಗೆ ತಾವೇ ಹಾನಿ ಮಾಡ್ಕೊಳ್ತಾರೋ ಅನ್ನುವಂಥ ಭಯ ಕೂಡ ಇದೆ. ಒಂದು ಕಾಲದಲ್ಲಿ ಮಕ್ಕಳಿಗೆ ಬರೀ ಪುಸ್ತಕಗಳು, ಪತ್ರಿಕೆಗಳಿರ್ತಾ ಇತ್ತು, ಅದಾದಮೇಲೆ ರೇಡಿಯೋ ಮತ್ತು ದೂರದರ್ಶನ ಇತ್ತು, ಆಮೇಲೆ ಮೊಬೈಲ್ ಮತ್ತು ಇಂಟರ್ನೆಟ್ ಬಂತು. ಇವನ್ನೆಲ್ಲ ಹೇಗೆ ಬಳಸಬೇಕು ಅನ್ನುವ ಮಾಹಿತಿ ಜೊತೆಗೆ ನಾವು ಮಕ್ಕಳಿಗೆ ಸಹಾಯ ಮಾಡಬೇಕು, ಇಲ್ಲಾಂದರೆ ಮಕ್ಕಳಿಗೆ ನಮ್ಮಿಂದಾನೇ ಹೆಚ್ಚು ಅಪಾಯ ಆಗುತ್ತೆ. ಮಕ್ಕಳು ಗೊತ್ತಿಲ್ಲದೆ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ನೋಡ್ತಾರೆ, ಫಿಲಮ್ಗಳನ್ನು ನೋಡ್ತಾರೆ, ಇದರಿಂದಾಗಿ ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ಕೂಡ ಅವರು ಬಲಿಯಾಗ್ತಾರೆ. ಮೊಬೈಲ್ ಬಳಕೆಯನ್ನು ಎಷ್ಟೊತ್ತು ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಕೂಡ ನಾವು ಅವ್ರಿಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಾರೆ ವಾಸುದೇವ ಶರ್ಮಾ ಅವರು. ಹಾಗೆ ಅವ್ರು ಹೇಳ್ತಾರೆ, ಮಕ್ಕಳ ಮೇಲಿನ ಅಪರಾಧಗಳು ಮತ್ತು ಅದನ್ನು ತಡೆಯೋದಕ್ಕೆ ಏನೇನು ಮಾಡಬಹುದು ಅಂತ ಕೇಳಿದ್ರೆ, ಮಕ್ಕಳು ಯಾವುದಕ್ಕೂ ಕೂಡ ಕಾನೂನಿನ ಉಲ್ಲಂಘನೆ ಮಾಡದೇ ಇರುವ ಹಾಗೆ ಮಾಡೋದು, ಮಕ್ಕಳು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದೇ ಇರುವ ಹಾಗೆ ನೋಡ್ಕೊಳ್ಳೋದು, ಈ ರೀತಿಯ ಒಂದಷ್ಟು ಕ್ರಮಗಳನ್ನು, ಅಂದರೆ ಮಕ್ಕಳನ್ನು ಒಂದು ಮಾನವ ಸಂಪನ್ಮೂಲ ಅಂತ ನಾವು ಪರಿಗಣಿಸಬೇಕು. ಮಕ್ಕಳು ಮುಖ್ಯವಾಹಿನಿಯಲ್ಲಿ

0: ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಎಲ್ಲರೂ, ಅದು ಸರ್ಕಾರ ಇರಬಹುದು, ಸಮಾಜ ಇರಬಹುದು, ಮಾಡಿಕೊಡ್ಬೇಕು. ಮಕ್ಕಳಿಗಿರುವಂಥ ಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಅಥವಾ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಮಕ್ಕಳು ಯಾವಾಗಲೂ ಗ್ಯಾಡ್ಜೆಟ್ಗಳಲ್ಲಿ ಇರದ ಹಾಗೆ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಕ್ಕಳ ಪರವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮಕ್ಕಳು ಅಂತ ಹೇಳಿದ್ರೆ ಮಕ್ಕಳು ನಾಡಿನ ಆಸ್ತಿ, ಮಕ್ಕಳೇ ಮನೆಗೆ ಭೂಷಣ, ಮಕ್ಕಳಿಗೆ ಹಕ್ಕುಗಳಿವೆ, ಮಕ್ಕಳಿಗೋಸ್ಕರ ಕಾನೂನು ಎಲ್ಲವೂ ಕೂಡ ಇದೆ. ಈ ಬಗ್ಗೆ ವಕೀಲರಾದ ಶೋಭಾ ಪಾಟೀಲ್ ಅವರು ಏನು ಹೇಳ್ತಾರೆ, ಶೋಭಾ ಪಾಟೀಲ್ ಅವರ ಮಾತುಗಳನ್ನು ನಾವೀಗ ಕೇಳೋಣ, ಬನ್ನಿ.
1: ಈಗ ನೋಡಿ, ಮಕ್ಕಳು ಮೊದಲು ದೌರ್ಜನ್ಯಕ್ಕೆ ಒಳಗಾಗೋದು ಯಾವ ಜಾಗದಲ್ಲಿ? ತಮ್ಮ ತಮ್ಮದೇ ಮನೆಗಳಲ್ಲಿ. ಆ ಮನೆಗಳಲ್ಲಿ ಯಾರಿರ್ತಾರೆ? ಅವರದ್ದೇ ತಂದೆ ತಾಯಿ ಇರ್ತಾರೆ, ಅವರದ್ದೇ ಅಜ್ಜಿ ತಾತ ಇರ್ತಾರೆ, ಅವರದ್ದೇ ಚಿಕ್ಕಪ್ಪ ಚಿಕ್ಕಮ್ಮ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಒಂದು ರೀತಿಯಲ್ಲಿ ಆ ಮಕ್ಕಳು ಯಾರ ರಕ್ತವನ್ನು ತಗೊಂಡು ಹುಟ್ಟಿರ್ತಾವೋ ಆ ರಕ್ತ ಸಂಬಂಧಿಗಳ ಜೊತೆಯೇ ಆ ಮಕ್ಕಳು ತಮ್ಮ ತಮ್ಮ ಕುಟುಂಬದಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಇರುವಂಥದ್ದು. ಮೊದಲು ಆ ಮಕ್ಕಳು ದೌರ್ಜನ್ಯಕ್ಕೊಳಗಾಗೋದು ಅದೇ ವಾತಾವರಣದಲ್ಲಿ. ಎಷ್ಟೋ ಸಾರಿ ನೋಡ್ತೀವಿ, ತಂದೆ ಆದವನೇ ಮಗಳನ್ನು ಅತ್ಯಾಚಾರ ಮಾಡೋದನ್ನು ಕೇಳಿಸ್ಕೊಳ್ತೀವಿ. ದೊಡ್ಡವರು ಕೂಡ, ಹತ್ರ ಸಂಬಂಧಿಕರು ಇರ್ಬೋದು, ಸೋದರ ಮಾವ ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು, ಅವರು ಕೂಡ ಆ ಮಕ್ಕಳನ್ನು ಲೈಂಗಿಕವಾಗಿ ಶೋಷಣೆ ಮಾಡುವಂಥದ್ದನ್ನು ನೋಡ್ತೀವಿ. ಅಂದರೆ ಅವರಿಗೆ ನಮ್ಮ ಮಗುವನ್ನು ನಾವು ಚೆನ್ನಾಗಿ ಬೆಳೆಸಬೇಕು ಅನ್ನೋದು ಗೊತ್ತಿಲ್ವಾ? ಆ ಮಗುವಿಗೆ ಚೆನ್ನಾಗಿ ಬದುಕುವ ಹಕ್ಕಿದೆ ಅನ್ನೋದು ಗೊತ್ತಿಲ್ವಾ? ಈ ನೈತಿಕ ಪ್ರಜ್ಞೆ ಅಥವಾ ಈ ಮಾರಲ್ ಅಂತ ನಾವೇನು ಅಂತೀವಿ, ಅದು ಎಲ್ಲಿವರೆಗೆ ನಮ್ಮ ಸಮಾಜದಲ್ಲಿ ಇರೋದಿಲ್ಲ, ಅದನ್ನು ಹೊರಗಡೆಯಿಂದ ಯಾರು ತುಂಬಲಿಕ್ಕೆ ಸಾಧ್ಯವಾಗಲಾರ್ದಂಥ ವಿಷಯಗಳು ಕೆಲವು ಇರ್ತವೆ. ಅವು ತಮ್ಮೊಳಗಿನಿಂದ ಬರಬೇಕಾದಂತಹ ವಿಷಯಗಳು. ಈಗ ಕಾಮತೃಷೆ ಅನ್ನುವಂಥದ್ದು ಆ ಚಿಕ್ಕ ಚಿಕ್ಕ ಎಳೆ ಮಕ್ಕಳನ್ನು ನೋಡಿದಾಗ ಅವರಿಗೆ ಆ ಲೈಂಗಿಕವಾಗಿ ಆ ಮಕ್ಕಳನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಆಸೆ, ಆ ಪೈಶಾಚಿಕ ಪ್ರವೃತ್ತಿ, ಅದು ಹೇಗೆ ಜಾಗೃತ ಆಗುತ್ತೆ ಅನ್ನೋದೇ ನಮ್ಮ ಊಹೆಗೆ ನಿಲುಕಲಾರದಂಥ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್, ಆ ಪುಟ್ಟ ಪುಟ್ಟ ಮಕ್ಕಳು ಮನೆಯಿಂದ ನೆಕ್ಸ್ಟ್ ಅವ್ರು ಹೋಗೋದು ಎಲ್ಲಿಗೆ? ಶಾಲೆಗೆ. ಆ ಶಾಲೆಗೆ ಹೋಗುವಾಗ ಅವು ಎಷ್ಟು ಕನಸುಗಳನ್ನು ಕಟ್ಕೊಂಡು, ಯಾಕೆಂದ್ರೆ ನಾವು ಅಪ್ಪ ಅಮ್ಮ ಏನು ಮಾಡ್ತೀವಿ, ಮಗು ಯಾವುದೇ ಮಗು ಮನೆಯ ಒಂದು ವಾತಾವರಣದಿಂದ ಸ್ಕೂಲಿಗೆ ಹೋಗಬೇಕು ಅಂದಾಗ ಅದು ಪ್ರಾರಂಭದಲ್ಲಿ ಏನು ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಯಾಕೆಂದರೆ ಅದು ಹೊಸ ಜಾಗ, ಹೊಸ ಪರಿಸರ, ಅಲ್ಲಿ ತುಂಬ ಜನ ಅದಕ್ಕೆ ಗೊತ್ತಿಲ್ಲದೆ ಇರೋ ಮುಖಗಳೇ ಸುತ್ತಮುತ್ತ ಕಂಡಾಗ ಏನು ಮಾಡುತ್ತೆ, ಫಸ್ಟ್ ರಿಯಾಕ್ಷನ್ ಮಗುದು ಅಳೋದು, ನಾನು ಅಲ್ಲಿಗೆ ಹೋಗೋದಿಲ್ಲ, ನಾನು ಮತ್ತೆ ಮನೆಗೆ ಹೋಗಬೇಕು ಅಂದಾಗ ಏನಾಗುತ್ತೆ, ಸ್ಕೂಲ್ ಬಗ್ಗೆ ಅಂದರೆ ಆ ಶಾಲೆಯ ಬಗ್ಗೆ, ಆ ಮಕ್ಕಳಿಗೆ ಅಲ್ಲಿ ಸಿಕ್ಕುವ ಒಂದು ಸಹಪಾಠಿಗಳ ಬಗ್ಗೆ, ಅಲ್ಲಿ ಅವಕ್ಕೆ ಸಿಗಬಹುದಾದ ಒಂದು ಉತ್ತಮವಾದ ವಾತಾವರಣದ ಬಗ್ಗೆ ಈ ಅಪ್ಪ ಅಮ್ಮ ಏನು ಮಾಡ್ತಾರೆ, ಸುಂದರವಾದ ಕನಸುಗಳನ್ನು ಆ ಮನಸ್ಸಿನ ಮಗುವಿನ ಮನಸ್ಸಿನಲ್ಲಿ ಬಿತ್ತುತ್ತಾರೆ. ಆ ಕನಸುಗಳ ಜೊತೆ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಆ ಮಗು ಆ ಸ್ಕೂಲಿಗೆ ಹೋಗುತ್ತೆ. ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ಆ ಶಿಕ್ಷಕರೇ ಲೈಂಗಿಕವಾಗಿ ದುರ್ಬಳಕೆ ಮಾಡೋದನ್ನು ನಾವು ನೋಡ್ತೀವಿ. ಇತ್ತೀಚೆಗೆ ಒಂದು ವಾರದ ಹಿಂದೆನೆ ಮಹಾರಾಷ್ಟ್ರದಲ್ಲಿ ಅಂತ ಕಾಣುತ್ತೆ, ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ, ಅದು ಬುಡಕಟ್ಟು ಜನಾಂಗದವರಿಗೋಸ್ಕರ ಸರ್ಕಾರ ಅಷ್ಟೆಲ್ಲ ಕಷ್ಟಪಟ್ಟು ಆ ಬುಡಕಟ್ಟು ಜನಾಂಗದವ್ರನ್ನ ಒಂದು ಮೇನ್ ಸ್ಟ್ರೀಮಿಗೆ ತರಬೇಕು, ಅವ್ರು ಹಾಗೆ ಹಿಂದುಳಿಬಾರ್ದು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಆ ಪರಿಸರದಲ್ಲಿ ಏನೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿತ್ತು. ಆ ಮಗು ರಜಕ್ಕೆ ಅಂತ ಮನೆಗೆ ಹೋದಾಗ ವಿಪರೀತವಾದ ಹೊಟ್ಟೆ ನೋವು ಅಂತ ತಾಯಿ ಹತ್ರ ಹೇಳ್ಕೊಂಡಾಗ ಮುಂದಿನ ವಿಷಯ ಗೊತ್ತಾಗಿದ್ದು, ಆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೋಸ್ಕರನೇ ಯಾವ ಶಿಕ್ಷಕ ಇದ್ನೋ ಆ ಶಿಕ್ಷಕ ಒಂದಲ್ಲ 10-12 ಮಕ್ಕಳನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದ ಅನ್ನುವಂತ ಒಂದು ಶಾಕ್ ಆಗುವಂಥ ವಿಷಯನ ನಾವಲ್ಲಿ ಕೇಳಿಸ್ಕೊಂಡ್ವಿ. ಈಗ ನೋಡಿ, ಮಕ್ಕಳಿಗೆ ಯಾರು ರಕ್ಷಣೆ ಕೊಡಬೇಕು, ಎಲ್ಲಿ ರಕ್ಷಣೆ ಕೊಡಬೇಕು, ಹೇಗೆ ಕೊಡಬೇಕು, ಆ ರಕ್ಷಣೆ ಅವರಿಗೆ ಸಿಕ್ಕಿದೆಯಾ ಬಿಟ್ಟಿದೆಯಾ ಅಂತ ನೋಡೋದಕ್ಕೆ ಯಾವ ವ್ಯವಸ್ಥೆಯನ್ನು ನಾವು ತರಬೇಕು ಅನ್ನೋದೆಲ್ಲವೂ ಪ್ರಶ್ನಾರ್ಥಕ ಚಿಹ್ನೆಗಳಾಗಿಯೇ ಉಳಿಯುವಂಥದ್ದು. ಈಗ ಆ ಮಗು ತಾಯಿ ಹತ್ರನೂ ಹೇಳ್ಕೊಳ್ಳದೆ ಇದ್ದಿದ್ದರೆ, ಯಾಕೆ ನಾನು ಎಂಥದೋ ಕೆಟ್ಟ ವಿಷಯಗಳನ್ನು ಹೇಳ್ಕೊಂಡ್ರೆ ನಮ್ಮ ತಾಯಿ ಹೇಗೆ ರಿಯಾಕ್ಟ್ ಮಾಡ್ತಾಳೋ, ನಂದೇ ತಪ್ಪು ಅಂತ ನಮ್ಮ ತಾಯಿ. ಯಾಕೆಂದ್ರೆ ನೋಡಿ, ಮಗುವಿನ ಮನಸ್ಸದು, ಆ ಮಗುವಿನ ಪ್ರಪಂಚದೊಳಗೆ ನಾವು ಹೋಗಿ ಮಗುವಿನ ಕಣ್ಣಲ್ಲಿ ನಾವು ಪ್ರಪಂಚ ನೋಡಿದ್ರೆ, ಮಗುವಿನ ಮನಸ್ಸಿನಲ್ಲಿ ಏನೇನು ತುಮುಲಗಳು ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಮಗುವಿನ ಮನಸ್ಸಿನಲ್ಲಿ ಯಾವ ವಿಪ್ಲವ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಒಂದು ಕೆಲವು ಸಂದರ್ಭಗಳಲ್ಲಿ ಆ ಮಗು ತಾಯಿಯನ್ನು ಕೂಡ ಒಂಥರ ಬೇರೆ ವ್ಯಕ್ತಿ, ನನ್ನನ್ನೇ ನಮ್ಮ ತಾಯಿ ತಪ್ಪು ತಿಳ್ಕೊಂಡ್ರೆ ಅನ್ನೋ ಮನಸ್ಥಿತಿಯಲ್ಲಿರೋ ಮಗು ಯಾವುದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಹೋಗಬಹುದು. ಸೊ ಇಲ್ಲಿ ನಾನು ಯಾಕೆ ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಆದ್ಯ ಕರ್ತವ್ಯ ತಾಯಂದ್ರದ್ದೇನು ಅಂದರೆ ಆ ಮಕ್ಕಳ ಜೊತೆ ಮುಕ್ತವಾಗಿ ಬೆರೆಯುವಂಥದ್ದು. ಆ ಮಕ್ಕಳು ತಮ್ಮ ತಮ್ಮ ಬದುಕನ್ನು ತೆರೆದ ಪುಸ್ತಕದ ಥರ ತಾಯಿ ತಂದೆ ಹತ್ರ ಹಂಚಿಕೊಳ್ಬೇಕು, ಹಂಚಿಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಆ ಮಕ್ಕಳನ್ನ ಬೆಳೆಸುವಂಥದ್ದು. ಬರೀ ಕಟ್ಟುಪಾಡು ಅದನ್ನ ಮಾಡಿದ್ರೆ ತಪ್ಪು, ಇದನ್ನ ಮಾಡಿದ್ರೆ ಸರಿ, ನೀನು ಹೀಗಿದ್ರೆ

0: ಮಾತ್ರ ನಾನು ನಿನ್ನನ್ನು ಪ್ರೀತಿಸ್ತೀವಿ, ನೀನು ಹೀಗಿದ್ರೆ ಮಾತ್ರ ನಿನ್ನನ್ನು ಸಮಾಜ ಆಕ್ಸೆಪ್ಟ್ ಮಾಡುತ್ತೆ, ಇಲ್ಲ ಅಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಈ ನೆಗೆಟಿವಿಟಿನ ನಾವು ಎಲ್ಲಿವರೆಗೆ ಮಕ್ಕಳ ಮನಸ್ಸಲ್ಲಿ ತುಂಬುತ್ತೀವೋ ಅಲ್ಲಿವರೆಗೆ ಅವರು ಅಪ್ಪ ಅಮ್ಮಂದ್ರ ಜೊತೆಗೂ ಕೂಡ ಒಂಥರ ಸ್ಟ್ರೇಂಜರ್ಸ್ ಆಗಿ ಉಳಿದು ಬಿಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಮೊದಲೇ ಹೇಳಿದಾಗೆ ಸ್ಲೋಗನ್ ಏನಪ್ಪಾ ಅಂದರೆ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಇಂದಿನ ಮಕ್ಕಳ ಮನೋಭಾವ ಒಂದು ಆರೋಗ್ಯಕರವಾದ ಮನೋಭಾವ ಆಗದೇ ಇದ್ದರೆ ಮುಂದೆ ಅವರು ಪ್ರಜೆಗಳಾದಾಗ ಅವರು ಉತ್ತಮ ಪ್ರಜೆಗಳಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಆ ಮಗು ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಾಗ ಆ ಮಗುವಿನ ಮನಸ್ಸಿನಲ್ಲಿ ಒಂದು ದ್ವೇಷ ಭಾವನೆ ಅಥವಾ ತನ್ನ ಮೇಲೆ ತನಗೊಂಥರ ತಿರಸ್ಕಾರದ ಭಾವನೆಯಿಂದ ಆ ಮಗು ದೊಡ್ಡದಾಯಿತು ಅಂತಾದರೆ ಅದು ನಾಳೆ ದೊಡ್ಡದಾದ್ಮೇಲೂ ಕೂಡ ತನ್ನ ಸುತ್ತಲಿನ ಜನರನ್ನ ಅಥವಾ ತನ್ನ ಸಮಾಜನ ಅದು ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದು ಸಮಾಜ ದ್ವೇಷಿಯಾಗಿ ಆ ಮಗು ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಆ ಸಮಾಜ ದ್ವೇಷಿಯಾಗಿ ಬೆಳೆಯುವಂಥ ಮಗುನ ಮೇನ್ ಸ್ಟ್ರೀಮಿಗೆ ತರೋದು ಎಷ್ಟು ಕಷ್ಟ ಅನ್ನೋದು ಅದು ಕಾಲ ಮೀರಿದ ಮೇಲೇ ಗೊತ್ತಾಗೋದು. ಆ ಮಗು ಯಾಕೆ ಹಾಗೆ ದೊಡ್ಡವನಾದ್ಮೇಲೆ ಹೀಗಾಯಿತು ಅನ್ನುವಂಥದ್ದು ಈಗ ನಾವು ಕೆಲವು ಕೇಸ್ಗಳಲ್ಲಿ ನೋಡ್ತೀವಿ. ಆ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಈಗ ಜ್ಯುವೆನೈಲ್ ಜಸ್ಟಿಸ್ ಆ್ಯಕ್ಟು ಇದೆ, ಆ ಜ್ಯುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಕೆಳಗಡೆ ಪನಿಷ್ಮೆಂಟ್ ಕೊಡಬಾರ್ದು, ರಿಮಾಂಡ್ ಹೋಮಿಗೆ ಕಳಿಸ್ಬೇಕು ಅಂತ ಕಾನೂನು ಹೇಳುತ್ತೆ. ಆದರೆ ರಿಮಾಂಡ್ ಹೋಮಿಗೆ ಕಳಿಸ್ದಾಗ್ಲೂ ಆ ರಿಮಾಂಡ್ ಹೋಮ್ನಲ್ಲಿ ಆ ಮಕ್ಕಳಿಗೆ ಒಂದು ಆರೋಗ್ಯಕರವಾದ ಒಂದು ವಾತಾವರಣ ಇಲ್ಲದೇ ಇದ್ದರೆ ಆ ರಿಮಾಂಡ್ ಹೋಮ್ನಲ್ಲಿ ಆ ಮಕ್ಕಳು ಇನ್ನೂ ತಮಗೆ ಗೊತ್ತಿರಲಾರ್ದು ಬೇರೆ ಬೇರೆ ಕ್ರೈಮ್ಗಳನ್ನು ಕಲಿಯುವಂಥ ಒಂದು ವ್ಯವಸ್ಥೆ ಅಲ್ಲಿ ನಮಗೆ ಗೊತ್ತಿಲ್ಲದೇನೆ ಆ ವ್ಯವಸ್ಥೆಯಲ್ಲಿ ಏರ್ಪಟ್ಟು ಬಿಟ್ಟಿದ್ರೆ ಆ ರಿಮಾಂಡ್ ಹೋಮಿಗೆ ಆ ಮಕ್ಕಳನ್ನ ಕಳಿಸುವ ಉದ್ದೇಶ ಏನು, ಆ ಮಕ್ಕಳು ರಿಮಾಂಡ್ ಹೋಮಿಂದ ಆಚೆ ಬರುವಾಗ ಅವು ಏನಾಗಿ ವಾಪಸ್ ಬರ್ತವೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಇತ್ತೀಚೆಗೆ ನೋಡಿದ್ವಿ ರಿಮಾಂಡ್ ಹೋಮ್ನಲ್ಲೇ ಬಾಗಲು ಮುರಿದು ಎಷ್ಟು ಜನ ಮಕ್ಕಳು ಬಾಲಾಪರಾಧಿಗಳು ಓಡಿ ಹೋದರು ಅಂತ. ಅಂದರೆ ಅವರಿಗೆ ಮೇನ್ ಸ್ಟ್ರೀಮಿಗೆ ಬರೋದಕ್ಕೇ ಒಂದು ರೀತಿಯ ರೆಸಿಸ್ಟೆನ್ಸು, ಆ ರೆಸಿಸ್ಟೆನ್ಸ್ ಹೋಗಬೇಕು ಅಂದಾಗ ಜ್ಯುವೆನೈಲ್ ಜಸ್ಟಿಸ್ ಆ್ಯಕ್ಟು ಮಕ್ಕಳಿಗೋಸ್ಕರ ಯಾಕಿದೆ, ಅದರ ಮೂಲ ಉದ್ದೇಶ ಏನು, ಧ್ಯೇಯೋದ್ದೇಶಗಳೇನು, ಅದನ್ನು ಆ ಮಕ್ಕಳಿಗೆ ಸಿಗಲೇಬೇಕು ಅದರ ಮೂಲ ಉದ್ದೇಶ ಅಂದಾಗ ಅಲ್ಲಿ ಯಾವ ರೀತಿ ವಾತಾವರಣ ಇರಬೇಕು ಅನ್ನೋದನ್ನು ಯಾರು ನಿರ್ಧರಿಸ್ತಾರೆ? ಆ ಜ್ಯುವೆನೈಲ್ ಜಸ್ಟಿಸಲ್ಲಿ ಆ್ಯಕ್ಟಲ್ಲಿ ಮಕ್ಕಳನ್ನ ಎಲ್ಲಿಗೆ ಕಳಿಸ್ತೀವಿ, ಆ ರಿಮಾಂಡ್ ಹೋಮನ್ನು ನೋಡ್ಕೊಳ್ಳುವಂಥ ಮೇಲ್ವಿಚಾರಕರಿರ್ಬೋದು, ಅದರದ್ದು ಸುಪೀರಿಯರ್ ಅಥಾರಿಟೀಸ್ ಇರ್ಬೋದು, ಅವರು ಎಷ್ಟರ ಮಟ್ಟಿಗೆ ಅದರ ಮೇಲೆ ತಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಅವರುಗಳು ಕೆಲಸ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರು ತಂದೆ ತಾಯಿನೂ ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ನಾನು ಈ ವಿಷಯದ ಬಗ್ಗೆ ಮಾತಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
1: ಮಕ್ಕಳ ಬಾಲ್ಯ ಮಕ್ಕಳ ಬದುಕು ಬಾಡದಿರಲಿ, ಈ ದಿಕ್ಕಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ವಕೀಲರಾದ ಶೋಭಾ ಪಾಟೀಲ್ ಅವರ ಮಾತು. ಆ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಗಮನ ಹರಿಸಬೇಕಾಗತ್ತೆ.
2: ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಫುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ.
1: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ. ಮುಂದೆ ಕೇಳಿ ಪ್ಯಾರ್ಗೆ ಆಗ್ಬಿಟ್ಟೈತೆ ಚಿತ್ರದ ಹಾಡು, ರಾಜೇಶ್ ಕೃಷ್ಣನ್ ಅನುರಾಧ ಭಟ್ ಅವರ ಧ್ವನಿ, ಕೆ ರಾಮನಾರಾಯಣ ಅವರ ಸಾಹಿತ್ಯ, ಧರ್ಮತೇಜ ಅವರ ಸಂಗೀತ, ಜೊತೆಗೆ ಜನ್ಮ ಚಿತ್ರದ ಹಾಡು ಕೂಡ ಕೇಳಿಬರುತ್ತೆ. ಕಾರ್ತಿಕ್, ರಿತಿಶಾ, ಪದ್ಮನಾಭ ಅವರ ಧ್ವನಿಗಳು, ಕವಿರಾಜ್ ಅವರದ್ದೇ ರಚನೆ, ಅನೂಪ್ ಸೀಲಿನ್ ಅವರ ಸಂಗೀತ ಸಂಯೋಜನೆ. ಈ ಎರಡು ಹಾಡುಗಳನ್ನು ಕೇಳ್ತಾ ನಾವು ನಮ್ಮ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕೇಳ್ತಾ ಇರಿ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ.
2: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಸಮಯ 5 ಗಂಟೆ ಆಗ್ತಾ ಇದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ದೆಹಲಿಯಲ್ಲಿಂದು ಸಲ್ಲಿಸಿದ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇರುವ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕ ನೌಕಾಪಡೆ ಮುಂದುವರೆಸಿರುವ ದಾಳಿಯ ಬಗ್ಗೆ ಭಾರತ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವಾಲಯ ಅಮೆರಿಕದ ಪ್ರತಿನಿಧಿ ಜಾಕ್ಸನ್ ವಿಕ್ಸ್ ಅವರನ್ನು ಕರೆಸಿ ನಾಗರಿಕ ಹಡಗಿನ ಮೇಲೆ ಮಾರಕ ದಾಳಿ ನಡೆಸಿದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಸೂಚಿಸಿದೆ. ಜುಲೈ 3ರಿಂದ ಆಗಸ್ಟ್ 28ರವರೆಗೆ ನಿಗದಿಯಾಗಿರುವ ಶ್ರೀ ಅಮರನಾಥ್ ಯಾತ್ರೆಯ ಶ್ರದ್ದಾಳುಗಳಿಗೆ ಉನ್ನತ ಮಟ್ಟದ ರಕ್ಷಣೆ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿಂದು ತಿಳಿಸಿದರು.

ತಿಳಿಸಿದ್ದಾರೆ. ಭಾರತದ ಸೌರ ಇಂಧನ ನಿಗಮ 2025-26 ಒಟ್ಟು 18,554 ಕೋಟಿ ರೂಪಾಯಿ ಆದಾಯ ಹಾಗೂ 578 ಕೋಟಿ ರೂಪಾಯಿ ನಿವ್ವಳ ತೆರಿಗೆ ನಂತರದ ಲಾಭ ಗಳಿಸಿರುವುದಕ್ಕಾಗಿ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ 6,80,00,000 ರೂಪಾಯಿ ವೆಚ್ಚದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಗೃಹ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನಗರಗಳ ಜೊತೆಗೆ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕೆಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ರಾಮ್ಪ್ರಸಾದ್ ಮನೋಹರ್ ವಿ ಹೇಳಿದ್ದಾರೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬೋಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಇಂದು ರಾತ್ರಿ 11 ಗಂಟೆಗೆ ಪ್ರಾರಂಭವಾಗಲಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
5: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿ

ಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಶುಭ ಸಾಯಂಕಾಲ, ಗುಡ್ ಈವ್ನಿಂಗ್ ಕೇಳುಗರೆ. ಸಂಜೆಯ ಪ್ರಸಾರದಲ್ಲಿ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಬಾನುಲಿ ಗೆಳತಿ ಅಖಿಲ. ಬನ್ನಿ, ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಕಿರು ಪರಿಚಯವನ್ನ ಮಾಡೋಣ. ಈ ಹೊತ್ತಿನಿಂದ 6 ಗಂಟೆಯ ತನಕ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕನ್ನಡ ಮಧುರ ಚಿತ್ರಗೀತೆಗಳನ್ನು ಕೇಳುವಿರಿ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾರ್ಯಕ್ರಮ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರದ್ದು. ಇನ್ನು 6:02 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ ಭಾಗ 1. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 6:55 ಕನ್ನಡ ರತ್ನ ಭಂಡಾರ. ಇನ್ನು 7:02 ಗಾನ ಭಜಾನ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು. 8:02 ಶುಕ್ರವಾರದ ವಿಶೇಷ ಯುವ ಧ್ವನಿ. ಒಂಬತ್ತು ಎಂದಿನಂತೆ ಹಿಂದಿ ಮೆಲೋಡೀಸ್. 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮನಿನಾದ. ಇನ್ನು ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:02 ಕಾರ್ಯಕ್ರಮ ವಿವರಣೆ, 6:05 ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು ಚಿತ್ರಗೀತೆಗಳೊಂದಿಗೆ ದಿನ ವಿಶೇಷಗಳನ್ನು ಆಲಿಸುವಿರಿ. ನಾಳೆ ಬೆಳಿಗ್ಗೆ 9:00 ಕಾರ್ಯಕ್ರಮ ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 11:02 ಹೊಸ ಹಾಡು, 11:30 ಕಾರ್ಯಕ್ರಮ ಕಲಾಭಾರತಿ, 12:05 ಕರೆಗೊಂದು ಹಾಡು ಕಾರ್ಯಕ್ರಮ. ಶನಿವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕೇಳುಗರೆ, ಇನ್ನು ನಾಳೆ ಮಧ್ಯಾಹ್ನ 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಗಳನ್ನು ಆಲಿಸುವಿರಿ. ಹಾಗೆ 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. 3:00 ಎಂದಿನಂತೆ ಹಿಂದಿ ಕಾರ್ಯಕ್ರಮಗಳು, 4:00 ಕಾರ್ಯಕ್ರಮ ಪರಿಮಳ. ನಾಳೆ ಸಂಜೆ 5:02 ಕಾರ್ಯಕ್ರಮ ವಿವರಣೆ, 5:05 8:00 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ, 5:05 ಓಲ್ಡ್ ಈಸ್ ಗೋಲ್ಡ್, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರದ್ದು. ಇನ್ನು ಸೇಫ್ ಡ್ರೈವ್ನ 2ನೇ ಭಾಗದಲ್ಲಿ 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರದ ಮರು ಪ್ರಸಾರ, 7:02 ಗಾನ ಭಜಾನ ಮುಂದುವರಿಯುತ್ತದೆ, 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು. ನಾಳೆ ರಾತ್ರಿ 8:00 ಶನಿವಾರದ ವಿಶೇಷ ಚಿತ್ರಧ್ವನಿ ಚಿತ್ರ ಗೀತ. 9:15 ಹಿಂದಿ ಮೆಲೋಡೀಸ್. ನಾಳೆ ರಾತ್ರಿ 10:02 ಪ್ರೇಮನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಹಾಗೆ ಎಂದಿನಂತೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು, ಪ್ರದೇಶ ಸಮಾಚಾರಗಳನ್ನು ನಿಗದಿತ ಸಮಯದಲ್ಲಿ ಕೇಳುವಿರಿ ಸ್ನೇಹಿತರೆ.

ಈಗ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಓಲ್ಡ್ ಈಸ್ ಗೋಲ್ಡ್ನ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಾವನ ಗಂಗಾ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಎಸ್ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಿಮಗಾಗಿ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 5:24:56 ಕೇಳುಗರೆ, ಶುಕ್ರವಾರದ ಸಂಜೆಯ ಪ್ರಸಾರದಲ್ಲಿ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಕನ್ನಡ ಸುಮಧುರ ಹಳೆಯ ಚಿತ್ರ ಗೀತೆಗಳನ್ನು ಕೇಳುವ ಸಮಯ. ಈಗ ಕೇಳೋಣ ಶ್ರುತಿ ಚಿತ್ರದ ಈ ಹಾಡನ್ನು. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಎಸ್ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಈ ಹೊತ್ತಿನಲ್ಲಿ ನಿಮಗಾಗಿ ಸಾಕಷ್ಟು ಸಂದೇಶಗಳನ್ನು, ಆಗಲೇ ಹಾಡುಗಳನ್ನು ಮೆಚ್ಚಿ ಕಳಿಸ್ತಾ ಇದ್ದೀರಾ, ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಸಂದೇಶಗಳನ್ನು ನೋಡೋಣ ಸ್ನೇಹಿತರೆ. ಈಗ ಕೇಳಿ ಶ್ರುತಿ ಚಿತ್ರದ ಈ ಹಾಡನ್ನು.

0: ಹೌದು ಕೇಳಿದರೆ, ಸಂಜೆಯ ಈ ಹೊತ್ತಿನಲ್ಲಿ ಚಿಲಿಪಿಲಿಯ ಕಲರವನ್ನ ಕೇಳ್ತಾ ವಿವಿಧ ಭಾರತೀಯನ ಟ್ಯೂನ್ ಮಾಡಿ 102.9 FM ಅಲ್ಲಿ ಮೂಡಿ ಬರುತ್ತಿರುವಂತಹ ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಆಲಿಸ್ತಾ ನಿಮ್ಮ ಡ್ರೈವ್ ಸುಗಮವಾಗಿ ಸಾಗಲಿ ಅಂತ ಆಶಿಸ್ತಾ ಈಗ ಕೇಳಿ ಜಾಹೀರಾತು.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಕೇಳಿದರೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹೂಮಳೆ ಚಿತ್ರದ ಗೀತೆಯನ್ನ ಕೇಳೋಣ. ಚರಣ್, ರಾಜು, ಅನಂತಸ್ವಾಮಿ, ನಾಗತಿಹಳ್ಳಿ ಚಂದ್ರಶೇಖರ್, ಹಾಗೆ ಬಿಜಯಶ್ರೀ ಮತ್ತು

ಕೇಳಿದರೆ 1998 ಬಿಡುಗಡೆಯಾದ ಚಿತ್ರ ಹೂಮಳೆ ಆಗಿತ್ತು. ನಾವು ಈಗಾಗಲೇ 2026 ಖಂಡಿತ ಹೊಸ ಚಿತ್ರಗೀತೆ ಅಂತೂ ಇದಲ್ಲ ಅಲ್ವಾ. ಹಾಗೆ ಸಾಕಷ್ಟು ಸಂದೇಶಗಳು ಕೂಡ ಈ ಚಿತ್ರದ ಹಾಡಿಗಾಗಿ ನಿಮ್ಮ ಸಂದೇಶಗಳು ಬಂದಿದೆ. ಮುಂದಿನ ಗೀತೆ ಕೇಳೋಣ. ಗೀತಾ ಚಿತ್ರದ್ದು. ಯಾವ ಹಾಡು? ಜೊತೆಯಲಿ ಜೊತೆ ಜೊತೆಯಲಿ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿಯೋದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ ಈ ಹೊತ್ತಿನಲ್ಲಿ ನಿಮಗಾಗಿ. ನಾಳೆ ಇದೇ ಚಿತ್ರದ ಧ್ವನಿಯ ವಾಹಿನಿಯನ್ನು ಕೂಡ ಆಲಿಸಲಿದ್ದೀರಿ.

0: ಸಮಯ 5:40 ಆಗಿದೆ. ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ ಎನ್. ಮುನಿರಾಜನ್ ಅವರೇ ನಮಸ್ಕಾರ.
2: ನಮಸ್ತೆ.
1: ಈಗ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಅನೇಕ ರೀತಿಯಾದಂತಹ ಸಂಬಂಧಗಳು, ಚರ್ಚೆಗಳು, ಅಲ್ಲಿ ಆಗಿರುವಂತಹ ಕೆಲವು ಸಮಸ್ಯೆಗಳು, ಅಲ್ಲಿ ಬ್ಯಾಂಕ್ನಲ್ಲಿ ತಾವು ಇಟ್ಟಂತಹ ಠೇವಣಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಅನೇಕ ಸಮಸ್ಯೆಗಳು, ಲಾಕರ್ ಸಮಸ್ಯೆ ಆಗಿರ್ಬೋದು ಇತ್ಯಾದಿಗಳು, ಲೋನ್ ಸಮಸ್ಯೆ ಆಗಿರ್ಬೋದು, ಎಲ್ಲ ಈ ಗ್ರಾಹಕ ಮತ್ತು ಬ್ಯಾಂಕ್ ಇವರ ನಡುವೆನ ಒಂದು ಕಾನೂನಾತ್ಮಕ ಸಂಬಂಧ ಏನು, ಠೇವಣಿ ಇಟ್ಟಾಗ ಗ್ರಾಹಕರಿಗೆ ಏನು ಹಕ್ಕಿರುತ್ತದೆ, ಯಾವ ಜವಾಬ್ದಾರಿ ಇರುತ್ತದೆ, ಅದನ್ನ ತಿಳ್ಕೋಬೇಕಾಗಿದೆ ಸರ್.
2: ಒಂದು ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಒಂದು ಸಾಲಗಾರ ಮತ್ತು ಸಾಲದಾತನ ಒಂದು ಸಂಬಂಧ ಇರ್ತದೆ. ಇಬ್ಬರ ವಿಚಾರದಲ್ಲಿ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಬ್ಯಾಂಕು ಸರಿಯಾದ ಒಂದು ಇದನ್ನ ನಡ್ಕೊಳ್ಳೋಗ್ತಾ ಇದೆ. ಇಲ್ಲಿ ಬ್ಯಾಂಕಿನ ಕೆಲಸ ಏನು ಅಂತಂದ್ರೆ, ನಾವು ಕಟ್ತಕ್ಕಂತ ಹಣವನ್ನ ಠೇವಣಿಯಾಗಿ ಸ್ವೀಕರಿಸ್ತಕ್ಕಂಥದ್ದು, ಅದನ್ನ ಮತ್ತೆ ನೀಡ್ತಕ್ಕಂಥದ್ದು, ಮತ್ತೆ ಆ ಠೇವಣಿ ಇಟ್ಟಿರ್ತಕ್ಕಂಥ ಸಾಲವನ್ನ ಬೇರೆಯವರಿಗೆ ಅಥವಾ ನಮಗೆ ಸಾಲವನ್ನ ನೀಡ್ತಕ್ಕಂತ ಒಂದು ಕೆಲಸವನ್ನ ಈ ಬ್ಯಾಂಕು ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಗ್ರಾಹಕನೂ ಸಹ ಹಣವನ್ನ ಬ್ಯಾಂಕ್ ಅಲ್ಲೇ ಡಿಪಾಸಿಟ್ ಮಾಡೋದಿರ್ಬೋದು, ಮತ್ತೆ ಅದನ್ನ ಹಿಂಪಡೆಯೋದಿರ್ಬೋದು, ಸಾಲವನ್ನ ಮರುಪಾವತಿ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಸಹ ಈ ಒಂದು ಬ್ಯಾಂಕು ಮತ್ತೆ ಗ್ರಾಹಕರ ನಡುವೆ ಸಂಬಂಧ ಚೆನ್ನಾಗಿರುತ್ತೆ. ಇದರಲ್ಲಿ ಈ ಬ್ಯಾಂಕಿನ ಹಕ್ಕುಗಳು ಏನು ಅಂತಂದ್ರೆ, ಈ ಬ್ಯಾಂಕು ಹಕ್ಕು ಅಂತಂದ್ರೆ ಏನು, ಆ ಬ್ಯಾಂಕ್ ಏನ್ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಈಗ ಠೇವಣಿಯ ಮೇಲೆ ಒಂದು ಬಡ್ಡಿಯನ್ನ ಪಾವತಿ ಮಾಡತಕ್ಕಂತ ಹಕ್ಕು ಇರುತ್ತೆ ಅವರಿಗೆ, ಬ್ಯಾಂಕಿನವರಿಗೆ. ಮತ್ತೆ ಸಾಲವನ್ನ ಮರುಪಾವತಿ ಪಡೆಯುವರ್ತಕ್ಕಂತ ಹಕ್ಕು ಅವ್ರಿಗಿರುತ್ತೆ. ಮತ್ತೆ ನಾವೇನ್ ಸೇವೆ ಪಡ್ಕೊಂಡಿರ್ತೀವಿ ಆ ಸೇವೆಗೆ ಶುಲ್ಕವನ್ನ ವಿಧಿಸುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಖಾತೆಯನ್ನ ಮುಚ್ಚುವ, ನಾವ್ ಯಾವಾಗ ಹೋಗ್ಲೇ ಇಲ್ಲ ಬ್ಯಾಂಕ್ ಕಡೆ ಅಥವಾ ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲ ಅಂದ್ರೆ ಆ ಖಾತೆಯನ್ನ ಮುಚ್ಚುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಅದ್ರ ಜೊತೆಯಲ್ಲಿ ಬ್ಯಾಂಕಿನ ಜವಾಬ್ದಾರಿಗಳೇನು ಅಂತಂದ್ರೆ, ನಮ್ಮ ಖಾತೆಯನ್ನ ಸುರಕ್ಷಿತವಾಗಿ ಇಡ್ತಕ್ಕಂಥದ್ದು, ಬಡ್ಡಿಯನ್ನ ನಮಗೆ ಪಾವತಿ ಮಾಡತಕ್ಕಂಥದ್ದು, ಖಾತೆಯ ವಿವರಗಳನ್ನ ಗೋಪ್ಯವಾಗಿ ಇಡ್ತಕ್ಕಂಥದ್ದು, ಮತ್ತೆ ನಮಗೆ ಬ್ಯಾಂಕಿಂಗ್ ಸೇವೆಯನ್ನ ಒದಗಿಸ್ತಕ್ಕಂಥದ್ದು ಬ್ಯಾಂಕಿನ ಜವಾಬ್ದಾರಿಯಾಗಿರುತ್ತೆ. ಈಗ ಇಷ್ಟೊತ್ತು ನಾವು ಬ್ಯಾಂಕಿನ ಹಕ್ಕುಗಳು ಜವಾಬ್ದಾರಿ ತಿಳ್ಕೊಂಡ್ವಿ. ನಾ ಗ್ರಾಹಕರಾದ ನಮ್ಮ ಹಕ್ಕುಗಳು ಮತ್ತೆ ಕರ್ತವ್ಯಗಳೇನು ಅಂತಂದ್ರೆ, ಬಡ್ಡಿಯನ್ನ ಪಡೆಯುವ ಸೇವೆಗಳು. ಈಗ ಹಕ್ಕುಗಳು ನಾ ಏನಂತಂದ್ರೆ, ಬಡ್ಡಿಯನ್ನ ಪಡೆಯತಕ್ಕಂಥದ್ದು. ಈಗ ನಾವೊಂದು ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತೀವಿ, ಅದಕ್ಕೆ ಬಡ್ಡಿಯನ್ನ ಕೊಡ್ತಾರೆ, ಅದನ್ನ ಪಡ್ಕೊಳ್ತಕ್ಕಂಥ ಹಕ್ಕು ನಮ್ದಾಗಿರುತ್ತದೆ. ಮತ್ತೆ ಸೇವೆಗಳನ್ನ ಪಡೆಯುವ ಹಕ್ಕು, ಈಗ ಬ್ಯಾಂಕ್ ಅಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಸೇವೆಗಳಿರ್ತವೆ, ಆ ಹಣವನ್ನ ಕಟ್ತಕ್ಕಂಥದ್ದಾಗ್ಲಿ ತೆಗೆದುಕೊಳ್ತಕ್ಕಂಥದ್ದಾಗ್ಲಿ, ಅದನ್ನ ನಮ್ಗಿರ್ತದೆ. ಮತ್ತೆ ಖಾತೆಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಮತ್ತೆ ದೂರನ್ನ ದಾಖಲಿಸುವ ಇರ್ತಕ್ಕಂಥದ್ದು ನಮ್ಮ ಹಕ್ಕುಗಳಾಗಿರುತ್ತೆ. ಮತ್ತೆ ನಮ್ಮ ಕರ್ತವ್ಯಗಳೇನು ಅಂತಂದ್ರೆ, ಸರಿಯಾದ ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಸಾಲವನ್ನ ಮರುಪಾವತಿ ಮಾಡ್ತಕ್ಕಂಥದ್ದು, ಸೇವಾ ಶುಲ್ಕವನ್ನ ಪಾವತಿಸ್ತಕ್ಕಂಥದ್ದು, ಆಗಾಗ ನಾವು ಹೋಗಿ ನಮ್ಮ ಖಾತೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ನಮ್ಮದು ಒಂದು ಕರ್ತವ್ಯಗಳಾಗಿ
1: ಇದೆ. ಇದೆ ಬ್ಯಾಂಕು ಮತ್ತು ಗ್ರಾಹಕರ ನಡುವಿನ ಒಂದು ಸಂಬಂಧ ಅನ್ಯೋನ್ಯವಾಗಿ ಇರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆಯ ರೀತಿಯಾದಂತಹ ಸೇವೆ ಸಿಗಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ಬೋದು. ನಮ್ಮ ಎಲ್ಲ ಕೇಳುಗರ ಪರವಾಗಿ ವಕೀಲರಾದ ಮುನಿರಾಜ್ ಎನ್ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 5:45 ಆಗಿದೆ. ಸಂಜೆಯ ಈ ಹೊತ್ತಿನ ಪ್ರಸಾರದಲ್ಲಿ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರ ಗೀತೆಗಳನ್ನು ಕೇಳುವ ಸಮಯ. ಕೇಳೋಣ 1985 ತೆರೆ ಕಂಡಂತಹ ಸ್ನೇಹ ಸಂಬಂಧ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರಿರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಿಮಗಾಗಿ.

ಶ್ರುತಿ ಸೇರಿದಾಗ ಚಿತ್ರದ ಗೀತೆಯನ್ನ ವಾಣಿ ಜಯರಾಮ್ ಹಾಗೂ ರಾಜ್ಕುಮಾರ್ ಅವರ ಜುಗಲ್ಬಂದಿಯಲ್ಲಿ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದಾಗಿತ್ತು. ನೀನನ್ನ ಗೆಲ್ಲಲಾರೆ ಚಿತ್ರದ ಗೀತೆಯನ್ನ ಮುಂದೆ ಕೇಳೋಣ. ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆ ನಿಮಗಾಗಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದೊಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93 ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳ ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48 ಹೋಲಿಸಿದರೆ ಹಣದೊಬ್ಬರ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಮಳವಳ್ಳಿ ಮತ್ತು ಮದ್ದೂರು ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವ ಜಾಕ್ವೆಲ್ ಮತ್ತು ಜಲಶುದ್ದೀಕರಣ ಘಟಕಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ ಮೂಲಕ ನೀರು ಸರಬರಾಜು ಸುಗಮಗೊಳಿಸಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಇಂದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಸ್ವಾಗತಿಸಿದರು. ಈ ವರ್ಷದ ಮೇ ತಿಂಗಳಿನಿಂದ ಈಶಾನ್ಯ ಪ್ರದೇಶದಲ್ಲಿ ಕಳ್ಳಸಾಗಣೆ ವಿರುದ್ದ ನಡೆಸಿದ ಕಾರ್ಯಾಚರಣೆಯಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ನಾಲ್ವರನ್ನು ಬಂಧಿಸಿದ್ದು 14 ಕೋಟಿ ರೂಪಾಯಿ ಮೌಲ್ಯದ 71 ಲಕ್ಷ ವಿದೇಶಿ ಮೂಲದ ಸಿಗರೇಟ್ಗಳನ್ನು

ವಶಪಡಿಸಿಕೊಂಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1695 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 75,528 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 461 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,623 ಅಂಕಗಳು ದಾಖಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಮೂರನೇ ಶ್ರೇಯಾಂಕಿತ ಪಿವಿ ಸಿಂಧು ಅವರು ಚೈನೀಸ್ ತೈಪೆಯ ಚೆನ್ ಸು ಯು ಅವರನ್ನು 21-6, 21-9 ಅಂತರದಿಂದ ಸುಲಭವಾಗಿ ಸೋಲಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
4: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
4: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
3: ಮಕ್ಕಳ ಕನಸುಗಳು ಅರಳಿದಾಗ
4: ದೇಶದ ಭವಿಷ್ಯ ಬೆಳಗುತ್ತದೆ.
5: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
6: ಸಮಯ 6:04. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮವನ್ನ ಈಗ ಆಲಿಸುವಿರಿ. ವೀರ ಯೋಧರು
7: ಆಕಾಶವಾಣಿ. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.
8: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರಿಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸೇನೆಗೆ ಸೇರೋದು ಅಂದರೆ ಸೈನಿಕನಾಗಿ ಅನ್ನುವ ಒಂದು ಅನಿಸಿಕೆ ಎಲ್ಲರದಾಗಿರುತ್ತೆ. ಆದರೆ ಸೇನೆಗೆ ಸೇರೋದಕ್ಕೆ ಬೇರೆ ಬೇರೆ ದಾರಿಗಳು ಇವೆ, ಅನೇಕ ಅವಕಾಶಗಳಿವೆ ಅನ್ನೋದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ತಿಳಿಸ್ಕೊಡ್ತಾರೆ. ಇವರು ಮೂಲತಃ ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ, ಕ್ರೀಡಾಪಟುವಾಗಿದ್ದು ಸೈನ್ಯಕ್ಕೆ ಸೇರಬಹುದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ. ಶಿವಣ್ಣ ಎನ್ ಕೆ ಇವರು ಸುಬೇದಾರ್ ಆಗಿ ನಿವೃತ್ತರಾಗಿದ್ದಾರೆ. ಅವರನ್ನ ಈಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ ಕೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
9: ಜೈ ಹಿಂದ್.
8: ಈಗ ನೀವು ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ, ಯಾವ ಕ್ಷೇತ್ರದಲ್ಲಿ ನೀವು ಮೊದಲು ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ರಿ?
9: ಮೊಟ್ಟ ಮೊದಲಿಗೆ ನಾನು ಕಬಡ್ಡಿ ಅಂದರೆ ಇವತ್ತು ನಮ್ಮ ದೇಶೀಯ ಕ್ರೀಡೆ, ನಾವು ಅಂದ್ಕೊಂಡಿರಲಿಲ್ಲ ಕಬಡ್ಡಿನಲ್ಲಿ ಇವತ್ತಿನ ದಿನ ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಒಂದು ರಾಜ್ಯದಲ್ಲೇ ಒಂದು ಹೆಸರು ಮಾಡಿರುವಂಥ ಆಟಗಾರ ಕೂಡ, ತರಬೇತುದಾರ ಕೂಡ ಹಾಗೂ ತೀರ್ಪುಗಾರ ಕೂಡ. ಇವತ್ತು ಕಬಡ್ಡಿನ ಆಯ್ಕೆ ಮಾಡಿಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಾವು ನನ್ನ ತಂದೆ ತಾಯಿ ಆ್ಯಕ್ಚುಲಿ ಕಡು ಬಡವರು, ಬಡಸ್ತನಿಂದ ಬಂದಾಗ ನಮ್ಮ ಮನೆ ಹತ್ರನೇ ಒಂದು ಕ್ರೀಡಾಂಗಣ ಇರುತ್ತೆ, ಅಲ್ಲಿ ಹೋಗಿ ಮೊದಲನೇದಾಗಿ ನಾನು ಕಬಡ್ಡಿಯನ್ನು ಸ್ಟಾರ್ಟ್ ಮಾಡ್ತೀನಿ. ತದನಂತರ ವಿಜಯನಗರ ಕಬಡ್ಡಿ ಕ್ಲಬ್ ಇರುತ್ತೆ
8: ಪಕ್ಕದಲ್ಲಿ,
9: ಬೆಂಗಳೂರಿನ ವಿಜಯನಗರದಲ್ಲಿ ಕಬಡ್ಡಿ ಕ್ರೀಡಾಂಗಣ, ಪ್ರತಿನಿತ್ಯ ಕಬಡ್ಡಿ ಆಟ ಆಡ್ತಾ ಇರ್ತಾರೆ. ನಾನು ಇನ್ನೂ ಅವಾಗ ಹೈಸ್ಕೂಲ್ ಎಜುಕೇಷನ್ಲ್ಲಿ ಇದ್ದೆ, ಆಗ ನೋಡ್ತಿರ್ತಿದ್ದೆ, ಬಟ್ ಆಸಕ್ತಿ ಅಷ್ಟು ಕಾಣ್ತಿರ್ಲಿಲ್ಲ. ಪಕ್ಕದಲ್ಲೇ ಕ್ರೀಡಾಂಗಣ ಇದ್ದಕ್ಕೆ ಅದರಲ್ಲಿ ತೊಡಗಿಸ್ಕೊಂಡೆ. ಅಲ್ಲಿ ನಮ್ಮ ತರಬೇತುರ ನಾಗರಾಜ್ ಅಂತ ಇದ್ದಾರೆ, ಹಾಗೆ ಸೀನಿಯರ್ಸ್ ನಮ್ಮ ಕೃಷ್ಣಮೂರ್ತಿ, ಕುಮಾರು, ರೇಣುಕಾ, ಸುಂದರ್ ಅಂತ ಈ ಥರ ಸುಮಾರು ಜನ ನನಗೆ ಸೀನಿಯರ್ಸ್ ಬಾ ಆಡು ಆಡು ಅಂತ ಕರೀತಿದ್ರು. ಆಗ ನಾನು ಕಬಡ್ಡಿನ ವೃತ್ತಿಪರತೆ ಕ್ರೀಡಾಪಟುವಾಗಿ ಸೇರ್ಕೊತೀನಿ. ನನ್ನ ಮೈಂಡ್ ಸೆಟ್ಟಲ್ಲೇ ಕೂತ್ಕೊಂಡಿದ್ದೇನೆ ಅಂತಂದರೆ, ಅವಾಗ ಆ ಕ್ಲಬ್ಬಿನಲ್ಲಿ ಉದ್ಯೋಗಾವಕಾಶ ಇತ್ತು. ಆ ಕ್ಲಬ್ ಮಾಡಬೇಕಾದ್ರೆ ಕೆಲವರು ಪೊಲೀಸಲ್ಲಿ ಸೇರ್ಕೊಂಡಿದ್ರು, ಕೆಲವರು ಬೆಮ್ಮೆಲ್ ಸೇರ್ಕೊಂಡಿದ್ರು, ಕೆಲವರು ಬ್ಯಾಂಕ್ಗೆ ಸೇರ್ಕೊಂಡಿದ್ರು. ನನಗೆ ಅನಿಸ್ತು ಓ ಇದರಿಂದ ಉದ್ಯೋಗಾವಕಾಶ, ಯಾಕಂದ್ರೆ ನನ್ನ ಕುಟುಂಬ ಬಡತನದಲ್ಲಿರೋವಂಥದ್ದು, ನಾನೇನಾದರೂ ನಾ ಜಾಬ್ ತೊಗೊಂಡು ನಾನೇನಾದ್ರು ಮಾಡಬೇಕು ಅಂತ ಏನು ಮಾಡಿದೆ. ಅದ್ರ ಜೊತೆಗೆ ಅವ್ರನ್ನ ರೋಲ್ ಮಾಡಲ್ಗೊಳಾಗಿ, ಏನಲ್ಲಿ ಅಪಾಯಿಂಟ್ಮೆಂಟ್ ಪ್ಲೇಯರ್ಸ್ ಇದ್ರು ಅವ್ರನ್ನ ರೋಲ್ ಮಾಡಲಾಗಿ ತೊಗೊಂಡೆ ನಾನು. ಆ ಬಾಲ್ಯದಲ್ಲಿ ಆ ರೋಲ್ ಮಾಡಲ್ ತೊಗೊಂಡು ಸತತವಾಗಿ ಪರಿಶ್ರಮ ಪಟ್ಟು 92 ಅಂದ್ರೆ 94 ನಾನು ನ್ಯಾಷನಲ್ಸ್ ಸೆಲೆಕ್ಟ್ ಆಗ್ತೀನಿ. ನ್ಯಾಷನಲ್ ಸೆಲೆಕ್ಟ್ ಅಲ್ಲಿವರೆಗೂ ನಾನು 94 ಬಂದಾಗ ನಾನು ಪಿ ಯುನಲ್ಲಿದ್ದೆ. ಆ ಪಿ ಯುನಲ್ಲಿ ಬಂದು ಇಂಟರ್ ಕಾಲೇಜಸ್ ಆ ತರದಲ್ಲಿ ನಾನು ಜಯನಗರದಲ್ಲಿ ಬಿ ಎಸ್ ಕಾಲೇಜ್ ಇದೆ, ಅಲ್ಲಿ ಕೂಡ ನಾನು ಅಲ್ಲಿ ಪ್ರಶಸ್ತಿ ಗೆಲ್ತೀವಿ, ನಾವು ನಮ್ಮ ತಂಡ ಬಂದು ಪ್ರಶಸ್ತಿ ಗೆಲ್ತೀವಿ. ವಿಶ್ವಚೇತನ ಕಾಲೇಜಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅವಾಗ, ಅಲ್ಲಿ ಗೆದ್ದು ಅಲ್ಲಿಂದ ಸ್ಟಾರ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗ್ತದೆ. ಕೆರಿಯರ್ ಸ್ಟಾರ್ಟ್ ಆದ್ಮೇಲೆ ನನಗೆ ಅದಾದ್ಮೇಲೆ ನಾನು ಡಿಗ್ರಿ ಕಾಲೇಜ್ ಸೇರ್ಕೊಂತೀನಿ ಬಸವೇಶ್ವರ ಕಾಲೇಜಲ್ಲಿ. ಆ ಬಸವೇಶ್ವರ ಕಾಲೇಜಲ್ಲಿ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅಪ್ ಆಗ್ತದೆ. ಫಸ್ಟ್ ಇಯರ್ ಬಂದು ಮಂಗಳೂರು ಯೂನಿವರ್ಸಿಟಿನಲ್ಲಿ ಆಗ್ತದೆ ಮೇಡಮ್, 95 ಅನ್ಸುತ್ತೆ. ಅವಾಗ 95 ಎಲ್ಲ ದೊಡ್ಡ ದೊಡ್ಡ ಟೀಮ್ಗಳು ಡೈರೆಕ್ಟ್ ಕ್ವಾರ್ಟರ್ ಫೈನಲ್ ಯಾರು ಪೊಸಿಷನ್ ಆಗಿರ್ತಾರೆ ಅವರು ಕ್ವಾರ್ಟರ್ ಫೈನಲ್ ಡೈರೆಕ್ಟ್ ಆಗಿ ಆಡ್ತಾರೆ. ಇಲ್ದವ್ರು ನಾವು ಸ್ಟಾರ್ಟಿಂಗ್ ಇಂದ ಒಂದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಆಡ್ಕೊಂಡು ನಾವು ಕ್ವಾರ್ಟರ್ ಫೈನಲ್ ರೀಚ್ ಆಗಬೇಕು. ಪ್ರತಿ ವರ್ಷ ನಾವು ಕ್ವಾರ್ಟರ್ ಫೈನಲ್ ಅಂತಾನೇ ಆಗ್ತಿರ್ಲಿಲ್ಲ, ಬೆಂಗಳೂರು ಯೂನಿವರ್ಸಿಟಿ ರೀಚೇ ಆಗ್ತಿರ್ಲಿಲ್ಲ. ಹಾಗೇನಾಯ್ತು, ಯಾವಾಗ ನಾವೆಲ್ಲ ಒಂದು 95 ಬ್ಯಾಚ್ ಏನಿದೆ ಒಳ್ಳೆ ಟೀಮ್ ಆಗಿತ್ತು, ಒಳ್ಳೆ ಟೀಮ್ ಆದಾಗ ನನಗಲ್ಲ ಅವಕಾಶ ಅಂದ್ರೆ 12 ಜನ ಇರ್ತೀವಿ ಬಟ್ 7 ಜನನೇ ಒಳಗಾಡೋದು, 7 ಜನ ಆಡಿದ್ರೇನೆ ಅಲ್ಲಿ ಪರ್ಫಾರ್ಮೆನ್ಸ್ ಒಂದು ಅವಕಾಶಗಳು ಸಿಗೋದು, ಅಲ್ಲಿ ನನಗೆ ಅವಕಾಶ ಸಿಗುತ್ತೆ. ಆಗ ಏನಾಯ್ತು, ನಾವು ಕ್ವಾರ್ಟರ್ ಫೈನಲ್ ಕೂಡ ಒಳ್ಳೆ ಅಣ್ಣಾಮಲೈ ಯೂನಿವರ್ಸಿಟಿ ಅಂದ್ರೆ ಫೇಮಸ್, ಅವ್ರ ಮೇಲೆ ನಮ್ ಬೀಳುತ್ತೆ. ಅವ್ರ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಇಂದ ತುಂಬಾ ಚೆನ್ನಾಗಿ ಆಡ್ತೀನಿ, ಅವ್ರಿಗೆ ನಾವು ಸೋಲ್ಸಿ ಫಸ್ಟ್ ಟೈಮ್ ನಾವು ಸೆಕೆಂಡ್ ಪೊಸಿಷನ್ ಬರ್ತೀವಿ. ಅಂದ್ರೆ ಸೌತ್ ಝೋನ್ ಇದರಲ್ಲಿ ಸೆಕೆಂಡ್ ಪ್ಲೇಸ್ ಅಂದ್ರೆ ರನ್ನರ್ಸ್ ಅಪ್ ಆಗ್ತೀವಿ. ರನ್ನರ್ಸ್ ಅಪ್ ಆದ್ರೆ ಇಂಟರ್ ಯೂನಿವರ್ಸಿಟಿ ನಮಗೆ ಅವಕಾಶ ಸಿಗುತ್ತೆ. ಅಲ್ಲಿಂದ ನನಗೆ ಕೆರಿಯರ್ ಅಲ್ಲಿ ಒಂದು ಅವಕಾಶಗಳು ಅಂದ್ರೆ ಬೆಟರ್ ಪ್ಲೇಯರ್ ಅಂತ ಒಂದು ಹೆಸರು ಬಂದು ಪರ್ಫಾರ್ಮೆನ್ಸ್ ಇದಾಗಿ ಇಂಟರ್ ಯೂನಿವರ್ಸಿಟಿಗೆ ಹೋಗ್ತೀವಿ. ಅದಾದ್ಮೇಲೆ ನಮಗೆ ಬಾಂಬೆನಲ್ಲಿ ಕಲ್ಯಾಣ್ ಅಂತ ಅದ್ರಲ್ಲಿ ಇಂಟರ್ ಯೂನಿವರ್ಸಿಟಿ ಆಗ್ತದೆ. ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಇನ್ನೂ ಹೆಚ್ಚಾಗಿ ನನಗೆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಕೊಡ್ತಾರೆ. ಆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ತಗೊಂಡು ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿನಲ್ಲಿ ಆವಾಗ ನಮ್ಮ ಬಸವೇಶ್ವರ ಕಾಲೇಜಿನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು, ಮಾಜಿ ಉಪರಾಷ್ಟ್ರಪತಿ ಬಿ ಡಿ ಜೊತೆಯವರು ಬಂದು ನನಗೆ ಆನರ್ ಮಾಡ್ತಾರೆ ಬೆಸ್ಟ್ ಪ್ಲೇಯರ್ ತಗೊಂಡಿದ್ಕೆ ಬಾಂಬೆನಲ್ಲಿ. ತದನಂತರ ಈ ಯೂನಿವರ್ಸಿಟಿ ಲೆವೆಲ್ ಆದ್ಮೇಲೆ ನನಗೆ ನ್ಯಾಷನಲ್ಸ್ ಅಲ್ಲಿ ಜೂನಿಯರ್ ನ್ಯಾಷನಲ್ಸ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಅವಕಾಶ ಸಿಗುತ್ತೆ. ಸೇಲಂನಲ್ಲಿ 94 ನಡೀತದೆ, ಅಲ್ಲಿ ನಾನು ಬ್ರಾಂಜ್ ಮೆಡಲ್ ಪದಕ ವಿಜೇತರಾಗ್ತೀವಿ. ಅದಾದ್ಮೇಲೆ ಸೀನಿಯರ್ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ. ನನ್ನ ಪರ್ಫಾರ್ಮೆನ್ಸ್ ನೋಡಿ ಕರ್ನಾಟಕ ರಾಜ್ಯದ ಅವರು ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆ ಸೆಕ್ರೆಟರಿ ಆಗಿರ್ತಾರೆ, ಸೀತಾರಾಮ್ ಅಂತ ರಾಷ್ಟ್ರಕ್ಕೆ ಅವರು ಸೆಕ್ರೆಟರಿ ಆಗಿರ್ತಾರೆ ಅವಾಗ ಇಂಡಿಯಾಗೆ AKFIಗೆ. ಆಗ ಅವರು ವೇದಿಕೆ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನನಗೆ ಸೀನಿಯರ್ಗೆ ಅವಕಾಶ ಕೊಡ್ತಾರೆ. 96 ನಾನು ದಾವಣಗೆರೆಯಲ್ಲಿ ಸೀನಿಯರ್ ನ್ಯಾಷನಲ್ಸ್ ಭಾಗವಹಿಸ್ತೀನಿ. ಅದಾದ್ಮೇಲೆ ಬಾಂಬೆನಲ್ಲಿ ಅಂಧೇರಿಲಿ ಒಂದು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಫೆಡರೇಷನ್ ಕಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಹೀಗೆ ಸುಮಾರು 3-4 ಚಾಂಪಿಯನ್ಶಿಪ್ ಭಾಗವಹಿಸಿರ್ತೀನಿ. ಆ ಸರ್ಟಿಫಿಕೇಟ್ ನನಗೆ ಉದ್ಯೋಗ ಅವಕಾಶ ಅಂತ ಹುಡುಕ್ತಾ ಇದ್ದಾಗ ಒಂದೇ ಸರಿ ನನಗೆ ಅವಕಾಶ ಬರುತ್ತೆ. ಒಂದು ಸಿಕ್ಯುಎಲ್ ಅಂತ ಇದೆ ಡಿಫೆನ್ಸ್, ಅದನ್ನು ಅದಾದ್ಮೇಲೆ ಪೊಲೀಸ್ ಅವಕಾಶ ಇದೆ. ವಿಜಯ ಬ್ಯಾಂಕ್ ಆಯ್ಕೆಟ್ರಲ್ಸ್ ತುಂಬಾ ಚೆನ್ನಾಗಿ ಆಡಿರ್ತೀನಿ, ಅಲ್ಲೂ ಸಹ ಅವಕಾಶ ಇರ್ತದೆ. ಅದಾದ್ಮೇಲೆ ವೀಲ್ ಅಂಡ್ ಆಕ್ಸೆಲ್ ಅಂತ ಇರ್ತದೆ. ಈ ಸುಮಾರು 3-4 ಜಾಗದಲ್ಲಿ ನನಗೆ ಅಪ್ಲಿಕೇಶನ್ ಹಾಕು ಬಾ ಅಂತ ಕರೆದಿರ್ತಾರೆ. ಆ ಸಮಯದಲ್ಲಿ ಮ್ಯಾಂಗ್ಳೂರಿನಲ್ಲಿ ನರಿಕೊಂಬು ಅಂತ ಒಂದು ವಿಲೇಜ್ ಇರುತ್ತೆ, ಅಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಇದು ಮಾಡ್ತಾರೆ. ಆವಾಗ ಡಿಫೆನ್ಸ್ ಟೀಮು ASC ಅಂತ ಟೀಮ್, ನನಗೆ ಗೊತ್ತೇ ಇರಲ್ಲ ಅದು ASC ಅಂದ್ರೇನು ಏನು.

0: ಅಂತಾನು ಗೊತ್ತಿರಲ್ಲ. ಎಸಿ ಟೀಮ್ ಅಂತಂದ್ರೆ ಅವತಾರ್ ಸಿಂಗ್, ಓಂ ಪ್ರಕಾಶ್ ಅಂದ್ರೆ ಬಲಾಡಿಯ ಪ್ಲೇಯರ್ಗಳವರೆಲ್ಲ, ಹೆಸರು ಮಾಡಿದಂತ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅವರೆಲ್ಲ, ಗೋಲ್ಡ್ ಮೆಡಲಿಸ್ಟ್ ಅವರು. ನಾನು ಅವಾಗ ಚೆನ್ನಾಗಿ ಆಡ್ತಿದ್ದ ಕ್ಲಬ್ಬಿಂದ ನನಗೆ ಐ ಟಿ ಐ ಫ್ಯಾಕ್ಟ್ರಿಗೆ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೊಂತಾರೆ, ತಿಂಗಳು 1.5 ಸಾವಿರ ಕೊಡ್ತಿದ್ರು ಅವಾಗ. ಐ ಟಿ ಐ ಟೆಲಿಫೋನ್ ಫ್ಯಾಕ್ಟ್ರಿಗೆ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಾನು ಐ ಟಿ ಐ ಟೀಮ್ಗೆ ಆಡಬೇಕು. ಆ ಟೀಮ್ಗೆ ಆಡಬೇಕಾದ್ರೆ ನನಗೆ ಇವರು ಒಂದು ನರಿಕೊಂಬನಲ್ಲಿ ಎದುರಾಳಿ ತಂಡವಾಗಿ ಸಿಗುತ್ತೆ. ಆ ಎದುರಾಳಿ ತಂಡ ಸಿಗ್ದಾಗ ನಾವು ನೋಡಿದ ತಕ್ಷಣ ಸ್ವಲ್ಪ ಏನಪ್ಪ ಈ ಥರ ಟೀಮ್ ಎಲ್ಲ ಇದೆ ಅಂತಂದರೆ ಅಂತ ದೊಡ್ಡ ರಾಷ್ಟ್ರೀಯ ತಂಡ ಅದು. ಆಗ ನಾನು ಅವ್ರ ಜೊತೆ ಮ್ಯಾಚ್ ಆಡ್ತೀವಿ ಮೇಡಮ್. ಮ್ಯಾಚ್ ಆಡಿದಾಗ ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಕೇವಲ ಒಂದು ಅಂಕದಿಂದ ನಾವು ಸೋತಿರ್ತೀವಿ. ಆದರೆ ಪ್ರತಿ ಮ್ಯಾಚಲ್ಲಿ 40 ಮಿನಿಟ್ಸ್ ಇರ್ತದೆ. ಆ 40 ಮಿನಿಟ್ಸಲ್ಲೂ ಪ್ರತಿ ರೈಡಲ್ಲೂ ನಾನು ನನ್ನ ಬಿಟ್ಟರೆ ಆ ಕಡೆ ಒಂಥರ ಕಾಂಪಿಟೇಷನ್ ಆಗ್ತದೆ. ಪ್ರತಿ ಒಂದೊಂದೇ ಪಾಯಿಂಟಲ್ಲಿ ಅಂದಾಗ ಒಂದು ಮ್ಯಾಚು ಕೂಡ ಅಟ್ರಾಕ್ಷನ್ ಇರ್ತದೆ. ಅದು ಬಲಿಷ್ಠ ತಂಡ ನಮ್ಮದು, ಬಲಾಡಿಯರು ಬೇರೆ, ನಾವು ಫಿಸಿಕಲ್ ಅಷ್ಟಿಲ್ಲ, ಆದರೂ ಕೂಡ ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಕಾನ್ಫಿಡೆನ್ಷಿಯಲ್ ಅವ್ರಿಗೆ ಎದುರಿಸ್ತೀನಲ್ಲ, ಎದುರಿಸಿ ನಾನು ಒಬ್ಬನೇ ಪಾಯಿಂಟ್ ತರೋದಾಗಲಿ ಕ್ಯಾಚ್ ಹೊಡೆದೆಲ್ಲ ಮಾಡಿದಾಗ ನಾನು ಆಲ್ರೌಂಡರ್ ಆವಾಗ ಮಾಡ್ತಿದ್ದಾಗ ಆ ಕ್ಷಣದಲ್ಲಿ ಅವ್ರು ನೋಡಿರ್ತಾರೆ ನನ್ನ ಪರ್ಫಾರ್ಮೆನ್ಸ್. ಆಗ ನನ್ನನ್ನು ಅವತಾರ್ ಸಿಂಗ್ ಅಂತ ಒಬ್ರು ಗಂಧೂರ್ ಸಿಂಗ್ ಅಂತ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅವರು, ಗಂಧೂರ್ ಸಿಂಗ್ ಬರ್ತೀರಾ ಈ ಥರ ಅಪಾಯಿಂಟ್ಮೆಂಟ್ ಚಾನ್ಸಸ್ ಇದೆ ಅಂತ ಅಂದಾಗ ಆಗ ನನಗೆ ಸೈನ್ಯದಲ್ಲಿ ನನಗೆ ಸೇನೆ ಐ ಎಸ್ ಅಂತಲೇ ಗೊತ್ತಿಲ್ಲ. ಆವಾಗ ನನಗೆ ಗೊತ್ತಾಗ್ತದೆ, ಓ ಇದು ಭಾರತೀಯ ಸೇನೆ, ಭಾರತೀಯ ಸೇನೆ ಟೀಮ್ ಇದೆ. ನನಗೆ ಯಾವಾಗಲೂ ನಾವು
1: ಭಾರತೀಯ ಸೇನೆ ಟೀಮ್ ಜೊತೆ
0: ಆಡಿದ್ದು, ನನಗೆ ಆ ರೀತಿಯ ಒಂದು ಅವಕಾಶ ಭಾರತೀಯ ಸೇನೆಗೆ ಸೇರ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿದೆ ಅನ್ಸುತ್ತೆ. ನನಗೆ ಒಂದು ಅವಕಾಶನ ಕ್ರೀಡೆ ನನಗೆ ತಗೊಂಡೋಗಿ ಸೇನೆ ಮೇಲೆ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಆ ಸಮಯದಲ್ಲಿ ಅವರೇ ಕರೆದು ನನಗೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ಏನಂತಂದ್ರೆ ಇವತ್ತಿನೆಲ್ಲ ಯುವ ಜನತೆಗೆ ಇದನ್ನ ಗಮನ ಹರಿಸ್ಬೇಕು. ಯಾಕೆಂದ್ರೆ ಎಷ್ಟೋ ಅವಕಾಶಗಳಿವೆ ಆರ್ಮಿಗೆ ಆಗಲಿ, ನೇವಿಗಾಗಲಿ, ಏರ್ಫೋರ್ಸ್ಗೆ ಸೇರ್ಕೊಳ್ಳೋದಕ್ಕೆ ಸುಮಾರು ದಾರಿಗಳಿವೆ. ಅದರಲ್ಲಿ ಇದೊಂದು ನನ್ನ ದಾರಿನೂ ಕೂಡ ಎಲ್ರಿಗೂ ಗೊತ್ತಾದರೆ ಕೆಲವ್ರಿಗೆ ತುಂಬಾ ಅವಕಾಶಗಳಿವೆ.
1: ಬಹುತೇಕವಾಗಿ ಸೈನ್ಯಕ್ಕೆ ಸೇರ್ಬೇಕಾದ್ರೆ ಈ ಹಿಂದೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರೆಲ್ಲರೂ ಹೇಳಿದ್ದು ಅಂದ್ರೆ ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆ ಬಹಳ ಕಠಿಣವಾಗಿರುತ್ತೆ. ಅದನ್ನ ತೆಗೆದುಕೊಂಡು ಮೊದಲೇ ಪಾಸ್ ಮಾಡಬೇಕು. ಆ ನಂತರ ದೈಹಿಕ ಪರೀಕ್ಷೆ ಇರುತ್ತೆ, ಅದು ಇನ್ನೂ ಕಠಿಣವಾದದ್ದು, ಅದರಲ್ಲೂ ಪಾಸ್ ಮಾಡಬೇಕು. ಹೀಗೆ ಒಟ್ಟು 5 ಪರೀಕ್ಷೆಗಳನ್ನ ಎದುರಿಸಿ ಅದು ಎಲ್ಲದರಲ್ಲೂ ಪಾಸ್ ಆದ್ರೆ ಮಾತ್ರ ಸೇರೋದು ಬಹಳ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ನಿಮ್ಮ ವಿಷಯದಲ್ಲಿ ಹೇಗೆ ಅಂದ್ರೆ ಅವಕಾಶನೇ ನಿಮ್ಮ ಹತ್ರ ಬಂತು, ನೀವು ಆ ಅವಕಾಶದ ಹತ್ರ ಹೋಗ್ಲಿಲ್ಲ, ಇದು ಬಹಳ ವಿಶೇಷವಾಗಿತ್ತು
0: ಮೇಡಮ್. ಅದನ್ನೇ ನನ್ನ ಪುಣ್ಯ ಅಂತ ಹೇಳಿದೆ. ಯಾಕೆಂದ್ರೆ ಕ್ರೀಡಾ ಸಾಧನೆ ಮಾಡದಂತವ್ರಿಗೆ ಅಂತಾನೆ ಭಾರತೀಯ 3 ಸೇನೆಯಲ್ಲಿ, ನೇವಿ, ಏರ್ಫೋರ್ಸ್, ಆರ್ಮಿನಲ್ಲಿ 3 ಇದರಲ್ಲೂ ಇದೆ. ಸರ್ವಿಸಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಅಂತಾನೆ ಒಂದು ಡೆಲ್ಲಿನಲ್ಲಿದೆ, ಅದನ್ನೆಲ್ಲ ಅವರೇ ನೋಡ್ಕೊಳ್ಳೋದು ರೆಕ್ರೂಟ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದು. ಬಟ್ ನನ್ಗೆ ಅಂತ ಅಂದ್ರೆ ನನ್ನ ಒಂದು ನಂದು ಹಿಸ್ಟರಿ ಅನ್ಸುತ್ತೆ, ನಂದೇ ಒಂದು ಇತಿಹಾಸ. ಯಾಕೆಂದ್ರೆ ಭಾರತೀಯ ಸೇನೆಯಲ್ಲೇನೆ ಮೊಟ್ಟ ಮೊದಲ ಕ್ರೀಡಾಪಟು ಕಬಡ್ಡಿನಲ್ಲಿ ನಾನು ಡೈರೆಕ್ಟ್ ಹವಾಲ್ದಾರ ಅವಕಾಶ, ನನ್ನ ಬಯಸದೆ ಬಂದ ಭಾಗ್ಯ.
1: ನೀವು ನೇರವಾಗಿ
0: ಹವಾಲ್ದಾರ ಆಗಿ ಸೇವಿಸೋದು ಬಯಸದೆ ಬಂದ ಭಾಗ್ಯ. ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಅಥವಾ ನಾನು ಶ್ರಮ ಪಟ್ಟಿದ್ದು ಇವೆರಡೂ ಸೇರಿ ನನಗೆ ಸಿಕ್ಕಿರ್ಬೋದು ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ 16 ವರ್ಷ ಆದ್ಮೇಲೆ ಈ ಹವಾಲ್ದಾರ್ ಸಿಗೋದು. ಹವಾಲ್ದಾರ್ ಸಿಗೋ ಅಷ್ಟರಲ್ಲಿ ಎಲ್ಲ ಎಷ್ಟೋ ಜನ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗಿ ಬಂದ್ಬಿಡ್ತಾರೆ ವಾಪಸ್. ಅಂತ ಒಂದು ಉನ್ನತ ಸ್ಥಾನವನ್ನ ನಾನು ಪಡ್ಕೊಂಡೆ. ಆ ಸಮಯದಲ್ಲಿ ನಾನು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಆಗಿರೋದ್ರಿಂದ ನಂದು ಪರ್ಫಾರ್ಮೆನ್ಸ್ ಕೂಡ ರನ್ನಿಂಗ್ ಇದ್ದಿದ್ದರಿಂದ ನನ್ಗೆ ಆ ಅವಕಾಶ ಸಿಕ್ತು. ಮೊದಲನೇದಾಗಿ ನಾರ್ಮಲ್ ಆಗಿ ಒಬ್ಬ ಸಿಪಾಯಿ ಆಗ್ಬೇಕು ಅಂತ ಅಂದ್ರೆ ಅದೇ ಇಷ್ಟ ಕಠಿಣವಾದ ಪರಿಶ್ರಮ ಮಾಡಬೇಕು, 1 ವರ್ಷ ಅದನ್ನ ಫಿಸಿಕಲ್ ಟ್ರೈನಿಂಗ್ ಮಾಡಿ ಇವತ್ತಿನ ದಿನದಲ್ಲಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಬೇಕು, ಅದೆಲ್ಲ ಮಾಡಿ ಎಕ್ಸಾಮ್ ಪಾಸ್ ಆಗಬೇಕು, ಫಿಸಿಕಲ್ ಪಾಸ್ ಆಗಬೇಕು, ಮೆಡಿಕಲ್ ಪಾಸ್ ಆಗಬೇಕು. ಬಟ್ ನನ್ನ ಇದರಲ್ಲಿ ಡೈರೆಕ್ಟ್ ಹವಾಲ್ದಾರ್ ಆದಾಗ ನನ್ಗೆ ಓನ್ಲಿ ಒಂದು ಅರ್ಜಿ ಫಿಲಪ್ ಮಾಡಿಸಿದ್ರು ಅಷ್ಟೇ, ಮೆಡಿಕಲ್ ಚೆಕ್ ಮಾಡಿಸಿದ್ರು. ಫಿಸಿಕಲ್ ನಾನು ಕಬಡ್ಡಿ ಪ್ಲೇಯರ್ ಆದಾಗಿಂದ ಫಿಸಿಕಲ್ ಏನು ಸಮಸ್ಯೆ ಇರಲಿಲ್ಲ, ಫಿಸಿಕಲ್ ಎಲ್ಲ ಕರೆಕ್ಟ್ ಆಗಿದೆ. ಇದರಲ್ಲಿ ಏನಂದ್ರೆ ನ್ಯಾಷನಲ್ಸ್ ಆಡಿದ್ರೆ ಏನಂದ್ರೆ ನಮ್ಗೆ ಎಲ್ಲದರಲ್ಲೂ 2% ಎಕ್ಸ್ಕ್ಯೂಸ್ ಇರ್ತದೆ. ನಿಮ್ಗೆ ಹೈಟ್ ಇರ್ಬೋದು, ವೈಟ್ ಇರ್ಬೋದು, 2 ಸೆಂಟಿಮೀಟರ್ ಕಮ್ಮಿ ಇರ್ತದೆ, 2 ಕೆಜಿನೂ ಸಹ ಕಮ್ಮಿ ಇರ್ತದೆ, ಮಾರ್ಕ್ಸ್ಗೂ ಕೂಡ ಕನ್ಸೆಷನ್ ನಮ್ಗೆ ಕೊಡ್ತಾರೆ. ಅದರಿಂದ ನಮ್ಗೆ ಕ್ರೀಡೆಗಿಂದನೇ ಸೇರ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಅವಕಾಶ ಕೊಡ್ತಾರೆ.
1: ಹೀಗೆ ಅವತಾರ್ ಸಿಂಗ್ ಅವರು ಮತ್ತೆ ಇನ್ನೊಬ್ಬ ಸಿಂಗ್
0: ಗಂಧೂರ್ ಸಿಂಗ್
1: ಅವರಿಬ್ರು ನಿಮ್ಮನ್ನ ಕರೆದ್ರಲ್ಲ, ಅವಾಗ ಒಂದ್ಸತಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರಲ್ಲ, ಸೇರ್ಬೇಕಾ ಅಥವಾ ಬೇಡ್ವಾ. ಮತ್ತೆ ಸೈನ್ಯ ಅಂತ ಬೇರೆ ಹೇಳ್ತಾ ಇದಾರೆ, ಸೈನ್ಯ ಅಂದ್ರೆ ಬಹುತೇಕವಾಗಿ ಯುದ್ಧ ಅಂತಲೇ ಅಂದ್ಕೊಳ್ಳೋದು ಎಲ್ಲರೂ, ಈ ತರಾನೂ ಇರದೆ ಸೈನ್ಯದಲ್ಲಿ ಅನ್ನೋದು ಗೊತ್ತೇ ಇರಲ್ಲ. ಆದ್ರೆ ಅವಕಾಶ ನಿಮ್ ಹತ್ರನೇ ಬಂತಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೊಂಡ್ರಿ, ಹೇಗೆ ಅಲ್ಲಿ ಹೋಗಿ ಸೇರ್ಲಿಕ್ಕಾಯ್ತು ನಿಮ್ಗೆ?
0: ನಾನು ಎಂಟ್ರಿ ಆಗ್ತೀನಿ, ನಾನು ಆಕ್ಚುಲಿ ನನ್ನ ಜೊತೆಗೆ ಇನ್ನೂ ಇಬ್ರು ಬರ್ತೀನಿ.

0: ಬರೆ ಅವ್ರು ಸೆಲೆಕ್ಟ್ ಆಗಲ್ಲ, ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಎಂಟ್ರಿ ಆಗ್ತಿದ್ದಂಗೆ ಹೊಸ ಅನುಭವ, ಆರ್ಮಿ ಕ್ಯಾಂಪಸ್ ನೋಡೇ ಇರಲ್ಲ.
1: ಯಾವ ಊರಲ್ಲಿ ಅದು?
0: ಬೆಂಗಳೂರಿನಲ್ಲಿ, ನಮ್ಮ ಹಳೆ ಏರ್ಪೋರ್ಟ್ ರೋಡ್ ಇದೆ, ದೊಮ್ಲೂರ್ ಹತ್ರ ಎಸಿ ಸೆಂಟರ್ ಅಂತ. ನಾವು ಒಳಗಡೆ ಹೋದ ತಕ್ಷಣನೇ ಅದು ಎನ್ವಿರಾನ್ಮೆಂಟ್ ಬೇರೆ ಥರ. ಅಲ್ಲಿ ಒಳಗಡೆ ಹೋಗ್ತಿದ್ರಂದ್ರೆ ನಮಗೆಲ್ಲ ಇದು ಟ್ಯಾಂಕರ್ಗಳೆಲ್ಲ ನಿಲ್ಸಿರ್ತಾರೆ, ಇವೆಲ್ಲ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಲ್ಲಿ ಅದು ಹೇಳ್ಕೊಳಕಾಗಲ್ಲ. ಆ ಒಳಗಡೆ ಒಂದು ಭಾವನೆ ಏನೋ ಒಂಥರ ಜುಮ್ ಅಂತದೆ, ಜುಮ್ ಅಂತದೆ. ಫಸ್ಟ್ ಟೈಮ್ ನೋಡಿದಾಗ ಆ ಯೂನಿಫಾರ್ಮ್ ಇರ್ಬೋದು, ಅಲ್ಲಿ ಒಡನಾಟ ಇರ್ಬೋದು, ಅಲ್ಲಿ ಆಫೀಸರ್ ಆಫೀಸರ್ ಹತ್ರ ಹೋಗಿ ಭಯ, ಹೋಗಿ ಅವ್ರು ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಹೊಡಿತಾರೆ, ನಮ್ಮನ್ನು ಕರ್ಕೊಂಡು ನಿಲ್ಲಿಸ್ತಾರೆ, ಬಟ್ ನಮಗೆ ಭಯ. ಇನ್ನೊಂದು ಸಮಸ್ಯೆ ಏನಂದ್ರೆ, ನನ್ನ ದೊಡ್ಡ ಸಮಸ್ಯೆ ಅಂದ್ರೆ ಕನ್ನಡ ಬಿಟ್ಟರೆ ಬೇರೆ ಯಾವ ಸರ್ ಹಂಗೆ ಗೊತ್ತಿಲ್ಲ ಅವ್ರಿಗೆ. ಪಾಪ ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ. ಇವ್ರಿಗೆ ನನ್ನ ಜೊತೆ ಕರ್ಕೊಂಡೋಗಿ ಅಲ್ಲಿ ಯಾರು ಕನ್ನಡ ಸರ್ವ್ ಮಾಡ್ತಾರೆ ಅವ್ರನ್ನ ಕರೆದ್ರು, ಅವ್ರನ್ನ ಕರೆದ್ ಇವ್ನ ಏನ್ ಹೇಳ್ತಾನೆ ಕೇಳಿಸ್ಕೋ ತರ ಅವ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಲ್ಲಿ ಅಂತ. ಬಟ್ ಯಾಂದ್ರೆ ಅವ್ರ ಕಣ್ ಮುಂದೆ ನೋಡ್ಬಿಟ್ಟಿದ್ರು ನನ್ನ ಪರ್ಫಾರ್ಮೆನ್ಸ್, ತುಂಬಾ ಇಷ್ಟಪಟ್ಬಿಟ್ಟಿದ್ರು ನನ್ನ ಗೇಮ್ನ. ಆಗ ಅವರು ಇಲ್ಲ ನನ್ಗೆ ಡೈರೆಕ್ಟ್ ಆಲ್ದರ್ ಕೊಡ್ಬೇಕು ಇವ್ರಿಗೆ ಅನ್ಬಿಟ್ಟು. ಆ ಸಮಯದಲ್ಲಿ ನನ್ ನೋಡಕ್ ಮಾತ್ರ ಫಿಸಿಕಲ್ ಇಷ್ಟೇ ಇದ್ದಿದ್ದು, ಇವತ್ತೇನಿದ್ರೆ ಅವಾಗ್ಲೂ ಅಷ್ಟೇ ಇದ್ದಿತ್ತು. ಫಿಸಿಕಲ್ ನೋಡಿದ ತಕ್ಷಣ ಇವ್ರಿಗೆ ಡೌಟ್, ಏನ್ ಇಷ್ಟು ಫಿಸಿಕಲ್ ಅಲ್ಲಿ ಈ ತರ
1: ಹೆಂಗೆ
0: ಅಂತ ಕೊಡ್ಬೇಕಂತ ಬೇರೆ ಬೇರೆ ಕೋಚಸ್ ಇರ್ತಾರಲ್ಲ ಅವ್ರಿಗೆಲ್ಲ ಅನುಮಾನ ಇರ್ತದೆ. ಬಟ್ ಇವ್ರು ನೋಡಿದ್ರಲ್ಲ, ಇವರಿಬ್ರು ಕೋಚು ಸ್ಟ್ರಾಂಗ್ ಆಗಿದ್ರು ನೋಡಿದೆಲ್ಲ ಅಂತ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡ್ತಾರೆ ಅಷ್ಟೇನೆ, ಒಂದು ಟ್ರಯಲ್ ಇರ್ತಾರೆ ಅಲ್ಲಿ ಆರ್ಮಿನಲ್ಲೇ, ಒಂದು ಟ್ರಯಲ್ ಇಡ್ತಾರೆ
1: ಬೆಂಗಳೂರಲ್ಲಿ.
0: ಬೆಂಗಳೂರಲ್ಲಿ ಆ ಟ್ರಯಲ್ ಇಟ್ಟಾಗ ನನಗೆ ಒಬ್ರು ಒಂದು ಕ್ಯಾಚ್ ಹೊಡಿಲ್ಲ.
1: ಇವರು ಎಲ್ಲ ಇದ್ರ,
0: ಎಲ್ಲರೂ ಇರ್ತಾರೆ. ಸೆಲೆಕ್ಷನ್ ಅದೇನೇ ಆಯ್ಕೆ ಟ್ರಯಲ್ಸ್ ಅಲ್ಲಿ
1: ಇವರು
0: ಗಮದೂರ್ ಸಿಂಗ್ ಅವರು ಒಂದ್ಬಿಟ್ಟು ಆಯ್ಕೆ ಆಫೀಸರ್ ಇರ್ತಾರೆ, ಆ ಆಫೀಸರ್ ಬಂದು ಕುತ್ಕೊಂತಾರೆ. ಆಮೇಲೆ ಅದೇ ಸಮಯದಲ್ಲಿ ಅಲ್ಲಿ ಇಂಟರ್ ಸರ್ವಿಸಸ್ ಕ್ಯಾಂಪ್ ನಡೀತಾ ಇರ್ತದೆ. ಅಂದ್ರೆ ದೊಡ್ಡ ದೊಡ್ಡ ಇಡೀ ಇಂಡಿಯಾದಲ್ಲಿ ಯಾರ್ಯಾರು ಇರ್ತಾರೆ ಪ್ಲೇಯರ್ಸ್ ಎಲ್ಲ ಬಂದು ಅಲ್ಲಿ ಕ್ಯಾಂಪ್ ನಡೀಬೇಕಾದ್ರೆ ಅವ್ರ ಜೊತೆ ನನ್ನ ಟ್ರಯಲ್ಸ್ ಆಗುತ್ತೆ, ಆಯ್ಕೆ ಟ್ರಯಲ್ಸ್. ಅವಾಗ ನನ್ಗೆ ಒಬ್ರು ಕೂಡ ಒಂದು ಕ್ಯಾಚ್ ಹೊಡಿಯಲ್ಲ.
1: ಅಂದ್ರೆ ಒಬ್ಬರನ್ನ ಒಬ್ಬರು ಎದುರಿಸೋದು, ಏಳು ಜನ
0: ಇರ್ತಾರೆ, ನಾನು ಒಬ್ಬರೇ ಹೋಗ್ಬೇಕು. ಕಬಡ್ಡಿನೇ ಹಾಗೆ, ಏಳು ಜನದಲ್ಲಿ ಹೋಗಿ ಒಬ್ಬ ಪಾಯಿಂಟ್ ತರ್ತಾನಲ್ಲ ಅದು ಅಂತ.
1: ಕರ್ನಾಟಕದ್ದೇ ಆಟ ಅಲ್ವಾ, ಬಹಳ ಹೆಮ್ಮೆ ನಮ್ಗೆ.
0: ಆ ರೀತಿ ಟ್ರಯಲ್ಸ್ ಇಟ್ಟಾಗ ಅವ್ರ ಮುಂದೆ ಎಲ್ಲ ನೋಡ್ತಾರಲ್ಲ, ಅವಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ನನ್ನ ಗೇಮ್. ಆ ಯಾರು ಕೂಡ ಏನು ಮಾತಾಡದೆ ನಾನು ಅರ್ಜಿ ಫಿಲ್ ಮಾಡಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಮೆಡಿಕಲ್ ಮಾಡ್ಬೇಕಲ್ಲಿ, ಮೆಡಿಕಲ್ ಟೈಮ್ ಎಲ್ಲ ಈಸಿಯಾಗಿ ಮಾಡ್ಕೊಡ್ತಾರೆ, ಫಿಸಿಕಲ್ ಮಾಡ್ತಾರೆ. ಆರ್ಮಿ ಹೆಡ್ಕ್ವಾರ್ಟರ್ ಹೋಗುತ್ತದ್ದು ಇಲ್ಲಿಂದ ಆಗಲ್ಲ,
1: ಡೆಲ್ಲಿಗೆ.
0: ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಸ್ಯಾಂಕ್ಷನ್ ಆಗಿ ಬರುತ್ತೆ. ಆ ಡೆಲ್ಲಿಗೆ ಸ್ಯಾಂಕ್ಷನ್ ಆಗಿ ಡೆಲ್ಲಿಯಿಂದ ಬಂದು ಆವಾಗ ನನಗೆ, ನಾನು ಜೂನ್ ಜುಲೈಲಿ ಹೋಗಿರ್ತೀನಿ 97 ಅಲ್ಲಿ, ನನಗೆ 1 ಇಯರ್ ಪ್ರೊಸೀಜರ್ ಆಗಿ 98 ಅಕ್ಟೋಬರ್ ನಾನು ಜಾಯ್ನ್ ಆಗ್ತೀನಿ.
1: ಅಪಾಯಿಂಟ್ಮೆಂಟ್
0: ಬರುತ್ತೆ, ಜಾಯ್ನೇ ಆಗ್ತೀನಿ,
1: ಸೇರ್ಕೊಂಡಿದ್ದೆಲ್ಲಿ
0: ಇಲ್ಲೇ ಬ್ಯಾಂಗ್ಳೂರ್ ಎಸಿ ಸೆಂಟರ್ ಸೇರ್ಕೊಂತೀನಿ. ಒಂದ್ ಶಾರ್ಟ್ಸ್ ಕೊಡ್ತಾರೆ, ಒಂದ್ ನಿಕ್ಕರ್ ಕೊಡ್ತಾರೆ, ನಮ್ಗೆ ಆ ಫಿಸಿಕಲ್ ಮಾಡ್ತೀನಿ. ಮಾಡ್ಬೇಕಾದ್ರೆ ಒಂದು ಏನಂತ ಅಂದ್ರೆ, ಅಲ್ಲೂ ಒಬ್ರು ಆಫೀಸರ್ ಬರ್ತಾರೆ ಕೇರಳದವರೊಬ್ರು. ನನ್ಗೆ ಫಿಸಿಕಲ್ ಟ್ರೈನಿಂಗ್ ನನ್ಗೆ ಏನು ಅನ್ಸಲಿಲ್ಲ. ಅಲ್ಲೂ ಕೂಡ ಆ ಟ್ರೈನಿಂಗ್ ಸಮಯದಲ್ಲಿ ನನ್ಗೆ ತುಂಬಾ ಎಫೆಕ್ಟ್ ಅಂದ್ರೆ, ರಿಕ್ರೂಟ್ಮೆಂಟ್ ಆದಿರೋರೆಲ್ಲ ಜನರಲ್ ಆಗಿ ಇವರೆಲ್ಲ ಮಾಡ್ಬಿಡ್ತಾರೆ ಡೈಲಿ. ಅವ್ರದ್ದೇನಂದ್ರೆ ಅದೇ ಕೆಲಸ, ಬೆಳಿಗ್ಗೆ 3:30-4 ಗಂಟೆಗೆ ಎದ್ದೇಳೋದು, ನಮ್ಮಲ್ಲಿ ನೀಟ್ನೆಸ್ ಮಾಡಬೇಕು, ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಬ್ಯಾರಕ್ ಕೊಡ್ತಾರೆ, ಬ್ಯಾರಕ್ ಕ್ಲೀನ್ ಮಾಡ್ಕೊಬೇಕು, ಏರಿಯಾ ಕ್ಲೀನ್ ಮಾಡ್ಕೊಬೇಕು, ಗ್ರೌಂಡ್ ಕ್ಲೀನ್ ಮಾಡ್ಕೊಬೇಕು, ಎಲ್ಲ ನಾವೇ ಮಾಡ್ಕೊಬೇಕು. ಅದರಿಂದ ಏನಾಗ್ತದೆ,
1: ನೀವು ಅಂದ್ರೆ ನಿಮ್ ಜೊತೆ ಬೇರೆ ಸೈನಿಕರು ಇರ್ತಾರೆ?
0: ನಾವು 58 ಜನ ಟ್ರೈನಿಸ್ ಇರ್ತೀವಿ,
1: ಟ್ರೈನಿಸೇ
0: ಮಾಡಬೇಕು.
1: ಬ್ಯಾರಕ್ಗಳನ್ನು ಕ್ಲೀನ್ ಮಾಡಬೇಕು,
0: ಎಲ್ಲದು ಟೋಟಲ್ ಸೆಂಟರ್ನೇ ಮಾಡಬೇಕು. ಒನ್ ಟಿವಿ ಬೆಟಾಲಿಯನ್ ಇರುತ್ತೆ ಮೇಡಮ್, ಬೆಟಾಲಿಯನ್ ಅಲ್ಲಿ ಒಂದೊಂದು ಬೆಟಲ್ 1 TV, 2 TV, 3 TV, 4 TV, 4 ಬೆಟಾಲಿಯನ್ಗಳಿರ್ತವೆ. ಅದರಲ್ಲಿ ನಾನು ಫಸ್ಟ್ ಬಂದು, ನಂದು 4 TV ಬೆಟಾಲಿಯನ್. ಅದರಲ್ಲಿ ಕಂಪ್ನಿಗಳಿರ್ತವೆ, 526 ಅಂತ ನಂದು ನಂಬರ್ ಕಂಪ್ನಿನ ಹೆಸರು 526 ಕಂಪ್ನಿ ಅಂತ. ಅದ್ರಲ್ಲಿ ನಾವೊಂದು 40-50 ಜನ ಇರ್ತೀವಿ. ಅದರಲ್ಲಿ ನಮ್ಗೇನಂದ್ರೆ ನೈಟ್ ಡ್ಯೂಟಿನೂ ಆಗ್ತಾರೆ, ನೈಟ್ ಡ್ಯೂಟಿನೂ ಮಾಡಬೇಕು. 2 hours, 2 hours ಚೇಂಜ್ ಆಗ್ತಾ ಇರ್ತದೆ ಗಾರ್ಡ್ ಡ್ಯೂಟಿ. ಫಸ್ಟ್ ಅದೇ ಟ್ರೈನಿಂಗ್ ಅಲ್ಲ ನಮ್ಗೆ ಗಾರ್ಡ್ ಡ್ಯೂಟಿ. ಸೆಂಟರ್ ಅಲ್ಲಿ ಎಲ್ಲೆಲ್ಲಿ ಡ್ಯೂಟಿ ಕೊಡ್ತಾರೋ, ಬ್ಯಾರಕ್ ಕೊಡ್ತಾರ, ಆಫೀಸ್ ಕೊಡ್ತಾರ, ಗೇಟ್ ಕೊಡ್ತಾರ, ಎಲ್ಲಿ ಕೊಡ್ತಾರ ಎಲ್ಲಿ ಅಂದ್ರೆ ನಮ್ದು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ 6 ತಿಂಗಳು ನಂದು ಟ್ರೈನಿಂಗ್ ಇತ್ತು. 6 ತಿಂಗಳು ಟ್ರೈನಿಂಗ್ ಅಲ್ಲಿ 526 ನನ್ನ ಕಂಪನಿ ನೇಮು. ಆಗ ನಾನು ಇವ್ರದಾದ್ರೆ ರೆಗ್ಯುಲರ್ ಆಗಿ ಇದು ಮಾಡ್ಬಿಡ್ತಾರೆ, ಯಾರ ರಿಕ್ರೂಟ್ಸ್ ಏನಿರ್ತಾರೆ ಅವ್ರಿಗೆ ಕ್ಲೀನ್ ಮಾಡ್ಕೊಂತಾರೆ, ನಾ ಎದ್ಬಿಟ್ಟು ನಾನು ಕ್ಲೀನ್ ಮಾಡ್ಬಿಟ್ಟು. ನಂದು ಅಡಿಷನಲ್ ಕೆಲಸ ಏನಂತಂದ್ರೆ, ನಾನು 5:30 ಗ್ರೌಂಡ್ಗೆ ಹೋಗ್ಬೇಕು. ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ನಾನು ಪ್ರತಿದಿನ ಗ್ರೌಂಡ್ಗೆ ಹೋಗ್ಲೇಬೇಕು, ಗ್ರೌಂಡ್ ಹೋಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಅವ್ರ ಜೊತೆ ಫಿಸಿಕಲ್ ಎಷ್ಟು ಅವ್ರು ವರ್ಕೌಟ್ ಮಾಡ್ತಾರೆ, ಎಷ್ಟು ರನ್ನಿಂಗ್ ಮಾಡ್ತಾರೆ ಅಷ್ಟು ರನ್ನಿಂಗ್ ಮಾಡ್ಬೇಕು, ಅವ್ರ ಜೊತೆ ಅವ್ರ ಜೊತೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ ಮುಗಿಸ್ಕೊಂಡು ನಾನು ತಿರ್ಗಾ ಟ್ರೈನಿಂಗ್ ಮಾಡ್ಬೇಕು.
1: ಅಲ್ಲಿ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ತರಬೇತಿ?
0: 6 ತಿಂಗಳು ಬೇಸಿಕ್ ಇತ್ತು, 6 ತಿಂಗಳು ಟೆಕ್ನಿಕ್.

0: ಒಂದು ವರ್ಷ ನನಗೆ ಟ್ರೈನಿಂಗ್ ಇತ್ತು. ಬೇರೆ ಬೇರೆ ರೆಜಿಮೆಂಟ್ಗಳಲ್ಲಿ 2 ವರ್ಷ ಇರುತ್ತೆ, 2.5 ವರ್ಷ ಇರುತ್ತೆ. ನಮ್ಮ ರೆಜಿಮೆಂಟ್ ಅಲ್ಲಿ 6 ತಿಂಗಳು ಬೇಸಿಕ್ ಇರುತ್ತೆ, 6 ತಿಂಗಳು ಇದಿರುತ್ತೆ.
1: ಒಂದ್ ವರ್ಷ ನೀವು ಇಲ್ಲಿ ಬೆಂಗಳೂರಲ್ಲೇ
0: ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ಆ ಟ್ರೈನಿಂಗ್ ಅಲ್ಲಿ ತುಂಬಾ ಕಲಿತೆ, ತುಂಬಾ ದೃಢ ಮಾನಸಿಕವಾಗಿ ಇದೆ. ಜೊತೆ ಟ್ರೈನಿಂಗ್ ಅಲ್ಲಿ ಭಾಷೆಗಳನ್ನು ಸಹ ಕಲಿತೆ, ಬರೀ ಕನ್ನಡ ಒಂದು ಗೊತ್ತಿದ್ರು.
1: ಒಂದು ವರ್ಷದಲ್ಲಿ ನಿಮ್ಗೆ
0: ಬೇರೆ ಬೇರೆ ಭಾಷೆಗಳು ಬಂತು. ಒಡನಾಟ ತಮಿಳ್ನಾಡಿದಾಗ ತಮಿಳ್ನಾಡು ಜೊತೆ ಅವ್ರದ್ದು ತಮಿಳು ಕಲಿತೆ, ತೆಲುಗು ಕಲಿತೆ, ಹಿಂದಿ ಕಲಿತೆ, ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಅದಕ್ಕೆ ನಾನು ಯುವಜನತೆ ಏನು ಹೇಳ್ತಿರ್ತೀನಿ, ನಾವು ಆರ್ಮಿ ನೇವಿ ಈ ತರ ಭಾರತೀಯ ಸೇನೆ ಸೇರ್ಕೊಂಡ್ರೆ ಭವಿಷ್ಯ ರೂಪಿಸ್ಕೊಳ್ಳುವಂತ ಅವಕಾಶಗಳು ಅಲ್ಲಿದೆ.
1: ಕೇವಲ ಈ ಒಂದ್ ವರ್ಷದ ಟ್ರೈನಿಂಗ್ ಆಯ್ತಲ್ಲ ನಿಮ್ಗೆ, ಅವಾಗ ನೀವು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ, ನಿಮ್ಮ ಆಟ ಕಬಡ್ಡಿ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ರಿ, ಬೇರೆಯವ್ರ ಜೊತೆಗೆ ಆಡ್ತಿದ್ರಿ, ಬೇರೆಯವರಿಗೆ ಹೇಳ್ಕೊಡೋದು ಇರ್ತಿತ್ತ ನಿಮ್ಗೆ?
0: ಇಲ್ಲ, ಅಲ್ಲಿ ನಾನೊಬ್ಬ ಕ್ರೀಡಾಪಟುವಾಗಿ ಆಯ್ಕೆ ಆಗಿರೋದ್ರಿಂದ ಆಡ್ಲೇಬೇಕು, ಪರ್ಫಾರ್ಮ್ ಆಗ್ಬೇಕಂದ್ರೆ ಬೇರೆ ಬೇರೆ ಇಂಟರ್ ಸರ್ವಿಸಸ್ ಅನ್ನೋದು ಭಾಗ ಇರ್ತಿತ್ತು. ಇಂಟರ್ ಸೆಂಟರ್ ಗಳಂದ್ರೆ ಇವಾಗ ನಾವು ಎಎಸ್ಸಿ ಅಂದ್ರೆ ಎಮ್ಇ ಜಿ, ಎಒಸಿ, ಇಎಂಇ, ಈ ರೀತಿ ಅನೇಕ ಸೆಂಟರ್ ಗಳಿದ್ದಾವೆ. ಅವ್ರ ಜೊತೆಗೆ ಆರ್ಮಿ ಚಾಂಪಿಯನ್ಶಿಪ್ ಅಂತ ಒಂದು ಚಾಂಪಿಯನ್ಶಿಪ್ ಆಗೋದು,
1: ಪ್ರತಿ ವರ್ಷ
0: ಆಗೋದು. ಆ ಚಾಂಪಿಯನ್ಶಿಪ್ ಅಲ್ಲಿ ನಾವು ಗೆಲ್ಲಲೇಬೇಕು, ಅದಕ್ಕೋಸ್ಕರ ನಮ್ಮನ್ನು ತಗೊಂಡಿದ್ದು. ಆ ಗೆಲ್ಲಬೇಕಂತ ಆಡ್ಬೇಕು ಅಂದ್ರೆ ಎಫೆಕ್ಟ್ ಹಾಕ್ಲೇಬೇಕು, ಅದಕ್ಕೆ ಆದ ನಾವು ಡೆಡಿಕೇಟ್ ಮಾಡಿ ತುಂಬಾ ನಾವು ಪರ್ಫಾರ್ಮೆನ್ಸ್ ತೋರಿಸಲೇಬೇಕಾಗ್ತದೆ.
1: ಒಂದ್ ವರ್ಷ ನಿಮ್ದು ಟ್ರೈನಿಂಗ್ ಆಯ್ತು, ಉಳಿದಂತೆ ಸೈನಿಕರಾದ್ರೆ ಅವರು ಬಾರ್ಡರ್ ಅಲ್ಲಿ ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಪೀಸ್ ಟೈಮ್ ಆದ್ರೆ ಇನ್ನೆಲ್ಲೋ ಕೆಲವು ಭಾಗಗಳಿರ್ತವೆ, ಅಲ್ಲಿ ಅವ್ರನ್ನ ಕೆಲ್ಸಕ್ಕೆ ಹಾಕ್ತಾರೆ. ನಿಮಗೆ ಯಾವ ರೀತಿ ಆಗುತ್ತೆ ರಿಕ್ರೂಟ್ಮೆಂಟ್ ಆಗಿ ನಿಮ್ ಟ್ರೈನಿಂಗ್ ಆದ್ಮೇಲೆ?
0: ಇನ್ನೊಂದು ಅದೊಂದು ಟ್ರೈನಿಂಗ್ ಒಂದು ಹೇಳ್ಬಿಡ್ತೀನಿ. ಟ್ರೈನಿಂಗ್ ಅಲ್ಲಿ ನಾನೊಂದು ಟೈಮಿಂಗ್, ಬೆಳಿಗ್ಗೆ ಎದ್ಸ್ತಾರೆ 6 ಗಂಟೆಗೆ ಹೋಗ್ಬೇಕು, 6 ಗಂಟೆಯಿಂದ 9 ಗಂಟೆ ಪ್ರಾಕ್ಟೀಸ್ ಬರುತ್ತೆ. ತಿರ್ಗಿ ನಾನು 10 ಗಂಟೆಗೆ ನಾನು ಕ್ಲಾಸಸ್ಗೆ ಹೋಗ್ಬೇಕು. ಕ್ಲಾಸಸ್ಗೆ ಹೋದ್ರೆ ನನ್ನ ಸಬಾರ್ಡಿನೇಟ್ ಏನು ನಮ್ಮ ಟ್ರೈನರ್ಸ್ ಇರ್ತಾರೆ, ಅವ್ರ ಜೊತೆ ನಾನು ಕಾಂಪೀಟ್ ಮಾಡಬೇಕು, ಫೈರಿಂಗ್ ಆಗಲಿ ಮತ್ತೆ ಇನ್ನೊಂದಾಗಲಿ. ಆದ್ರೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ, ಯಾಕೆಂದ್ರೆ ನಿದ್ದೆ ಇರ್ತಿರ್ಲಿಲ್ಲ, ನಿದ್ದೆನ ಮಾಡಕ್ಕಾಗ್ತಿಲ್ಲ. ಇಲ್ಲ 10 ನಿಮಿಷ ಮುಂಚೆ ಏನಾದ್ರು ಬೆಳಿಗ್ಗೆ ಏನಾರು ಅಲ್ಲಿ ಹೋಗ್ಬಿಟ್ರೆ ಆ ಹುಲ್ ಮೇಲೆ ಹಂಗೆ ಮಲ್ಕೊಂಡ್ಬಿಡ್ತಿದೆ. ಅಂದ್ರೆ ಹೆವಿ ಬಾಡಿ, ರೆಸ್ಟ್ಲೆಸ್. ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್, ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್. ಥಿಯರಿ ಕ್ಲಾಸ್ಗಳು ಇರ್ತದೆ, ಮಾಡ್ಲೇಬೇಕು, ಮಾಡ್ಕೊಂಡ್ರೆ ಪಾಸ್ ಆಗೋದು. ಈ ರೀತಿ ಟ್ರೈನಿಂಗ್ ಅಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಆ ಒಂದು 2 ಕೆಲಸಗಳು ಮಾಡ್ಕೊಂಡು ಮಾಡಿದೀನಿ. ಅದ್ರಲ್ಲಿ ಏನಂದ್ರೆ ಅವ್ರಿಗೆಲ್ಲ ಒಂದೇ ಕೆಲಸ ಇರ್ತದೆ, ನನಗೆ ಡಬಲ್ ಕೆಲಸ. ಅಂದ್ರೆ ಪ್ರಮೋಷನ್ ಬೇರೆ, ಯಾರೇನ್ ಹೇಳಿದ್ರು ಏನಿನ್ ಡೈರೆಕ್ಟ್ ಅವ್ದಾರು, ಅದೊಂದು ನನಗೆ ಇದಾಗ್ಬಿಡಿದ್ರು ರೂಢಿ ಡೈರೆಕ್ಟ್.
1: ಅಲ್ಲಿಂದ ನಿಮ್ಗೆ ಒಂದು ವರ್ಷದ ತರಬೇತಿ ನಂತರ ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೀರಿಯಡ್ ಅಂತ ಇರುತ್ತೆ, ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
0: ಸೇಮ್ ಪಾಸಿಂಗ್ ಪೀರಿಯಡ್ ಸೇಮ್ ಅದಾದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೀರಿಯಡ್ ಎಲ್ಲ ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿಗೆ ಮಾಡ್ತಾರೆ, ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇರ್ತದೆ. ಸುಮಾರು ಅಲ್ಲಿ 200-250 ಜನ ಇರ್ತೀವಿ,
1: ಬಟ್ ಎಲ್ಲ
0: ಒಂದ್ ಕಂಪ್ನಿ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇದೆ. ಅದಕ್ಕೆ ಅದಕ್ಕೊಬ್ರು ಆಫೀಸರ್, ಸ್ಪೋರ್ಟ್ಸ್ ಆಫೀಸರ್ ಇದಾರೆ, ಅದಕ್ಕೆ ಸ್ಪೋರ್ಟ್ಸ್ ಜೆಸಿಒಸ್ ಇರ್ತಾರೆ, ಸ್ಪೋರ್ಟ್ಸ್ ಅವಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ. ಮೇಡಮ್,
1: ಈಗ ಬೆಂಗಳೂರಲ್ಲೂ ಇದೆಯಾ?
0: ಬೆಂಗಳೂರಲ್ಲಿ ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೆಕ್ವೆಂಡೋ,
1: ಬೇರೆ ಬೇರೆ ಕ್ರೀಡೆಗಳು,
0: ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನತೆ,
1: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ
0: ಬಂದಿರ್ತಾರೆ, ಇಡೀ ರಾಷ್ಟ್ರದಿಂದ ಆಯ್ಕೆ ಬಂದಿರ್ತಾರೆ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟರ್ ನಲ್ಲಿ UHQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ ರಿಕ್ರೂಟ್ಮೆಂಟ್. ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಇದ್ರೆ ಅವ್ರ ಮಕ್ಕಳಿಗೆ, ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ಗೆ ಅಂತಾನೆ ಎವ್ರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ. ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ ನಡೀತಾ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ, ಅವ್ರು ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ.
1: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ
0: ಆಯ್ತು.
1: ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರ ಇಲ್ಲಿ ತರಬೇತಿ ಪಡೆದವರು ಇಲ್ಲಿ ಕರ್ನಾಟಕದ ಹೊರಗೆ?
0: ಇದನ್ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಅಂದ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ 6-6 ತಿಂಗಳು ಇರ್ತೀವಿ. 6 ತಿಂಗಳು ಉದಾಹರಣೆಗೆ ನಾನು ಹೈದರಾಬಾದಲ್ಲಿ ಒಂದು 3-4-5 ವರ್ಷ ಇದೆ, ಪ್ರತಿ ವರ್ಷ ಅಲ್ಲೇನೆ 6-6 ತಿಂಗಳು.

0: ಅಲ್ಲೇ ಕ್ಯಾಂಪ್ ಇರೋದು, ಹೈದರಾಬಾದ್ ಸಿಕಂದ್ರಾಬಾದ್ ಎಒಸಿ ಸೆಂಟರ್ ಅಲ್ಲಿ. ತದನಂತರ ಜಬಲ್ಪುರ್ ಮಧ್ಯಪ್ರದೇಶ, ಅಲ್ಲಿ 2 ವರ್ಷ ಇದ್ದೆ. ಬಿಹಾರ್ ಅಲ್ಲಿ 3 ವರ್ಷ ಇದ್ದೆ. ಡೆಲ್ಲಿನಲ್ಲಿ 2 ವರ್ಷ ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿದ್ದೆ 2 ವರ್ಷ. ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ.
1: ಸುಬೇದಾರ್ ಶಿವಣ್ಣ ಎನ್ಕೆ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: 90.9 ಎಫ್ಎಂ. ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಂಜೆಯ ಪ್ರಸಾರದಲ್ಲಿ ಸಾಕಷ್ಟು ಸಂದೇಶಗಳನ್ನು ನಮ್ಮ ಕೇಳುಗರು ಕಳುಹಿಸಿಕೊಟ್ಟಿದ್ದಾರೆ. ಎಲ್ಲ ಸಂದೇಶಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಸ್ನೇಹಿತರೆ. ಸಮಯ 6:31:25 ಆಗ್ತಾ ಇದೆ. ಕೇಳೋಣ ನಾದಮಯ ಚಿತ್ರದ ಗೀತೆಯನ್ನು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನು ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 5,300 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್

0: ಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167,93,00,000 ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು, ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕೃಷಿ, ನೀರಾವರಿ, ನಗರಾಭಿವೃದ್ದಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ದಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6.80 ಕೋಟಿ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮ

0: ಗಣನೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇವತ್ತು ದೃಶ್ಯ ಮಾಧ್ಯಮ ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿರುವ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ರಾಜಾಯೋ ರಾಜ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ವಿಜಯಾನಂದ್ ಅವರ ಸಂಗೀತ ನಿರ್ದೇಶನದಲ್ಲಿ.

0: 6:54:43 6:55 ಕೇಳಿ ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಕಾದಂಬರಿ ಲೋಕದ ದೊಡ್ಡ ಹೆಸರು, ಮೂಲತಃ ಉಡುಪಿ, ಬಹುಕಾಲ ಮುಂಬೈನಲ್ಲಿ ಇದ್ದುಕೊಂಡೇ ಕನ್ನಡ ಕ್ಷೇತ್ರಕ್ಕಾಗಿ ದುಡಿದವರು ವ್ಯಾಸರಾಯ ಬಲ್ಲಾಳ. ನಿರಂತರ ಅಧ್ಯಯನಶೀಲರು, ಪತ್ರಿಕೋದ್ಯಮ, ಚಲನಚಿತ್ರ ರಂಗದಲ್ಲೂ ಕೆಲಸ ಮಾಡಿದವರು ವಿಚಾರವಾದಿ ವ್ಯಾಸರಾಯ ಬಲ್ಲಾಳ ಅವರ ಧ್ವನಿಯನ್ನ ಕೇಳೋಣ.
4: ನನಗೂ ಶಿಕ್ಷಣದ ಅವಕಾಶ ಮೆಟ್ರಿಕ್ನ ಮುಂದೆ ಸಿಗಲಿಲ್ಲ. ಅದ ಕಾರಣ, ಒಂದು, ನನ್ನ ತಂದೆಯವರು ಸಂಸ್ಕೃತ ವಿದ್ವಾಂಸರು, ಕನ್ನಡ ವಿದ್ವಾನ್ ಪರೀಕ್ಷೆ ಮಾಡಿಕೊಂಡು ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಕನ್ನಡ ಕಲಿಸ್ತಾ ಇದ್ದರು. ಆದರೆ ಅವರಿಗೆ ಒಂದು 2-3 ವರ್ಷ ಆದಮೇಲೆ ಅನುವಾದಗಳನ್ನು, ಇಂಗ್ಲೀಷ್ನಿಂದ ಅನುವಾದಗಳನ್ನು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವ್ರು ಕೆಲಸ ಕಳೆದುಕೊಂಡ್ರು. ಅದೇ ಸಂದರ್ಭದಲ್ಲಿ ಮನೆಯಲ್ಲಿ ನನ್ನ ತಮ್ಮನಿಗೆ ಅನಾರೋಗ್ಯ ಕಾಡಿ 1-4 ವರ್ಷ ಕಾಲ ಬಹಳ ಕಷ್ಟಪಟ್ಟರು. ಈ ಸನ್ನಿವೇಶದಲ್ಲೇ ನಾನು ಮೆಟ್ರಿಕ್ ಮುಗಿಸಿದ್ದು. ಆದ ಕಾರಣ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲ್ಲ. ಏನಾದರೂ ಕೆಲಸ ಹುಡುಕ್ಬೇಕಂತ ಹೇಳಿದಾಗ ಅದು 2ನೇ ಮಹಾಯುದ್ಧದ ಪೂರ್ವದ ಡಿಪ್ರೆಷನ್ನ ದಿವಸಗಳು. ಕೆಲಸ ಸಿಗೋದು ಕೂಡ ಕಷ್ಟ ಇತ್ತು. 20 ರೂಪಾಯಿ ಕೆಲಸದ ಸಿಗಬೇಕಂತ ಹೇಳಿ 2 ವರ್ಷ ಕಾಲ ಧರ್ಮಕ್ಕೆ ಯಾವ ಪ್ರತಿಫಲವೂ ಇಲ್ಲದೆ ದುಡಿದಿದ್ದೆ ನಾನು. ಆದರೆ ಒಂದು ಅವಕಾಶ ನನಗೆ ಸಿಕ್ಕಿತು. ನಮ್ಮ ಪಕ್ಕದಲ್ಲಿ ಒಂದು ದೊಡ್ಡ ಒಳ್ಳೆಯ ಮುನಿಸಿಪಲ್ ಗ್ರಂಥಾಲಯ ಇತ್ತು. ಅಲ್ಲಿ ಒಳ್ಳೆಯ ಗ್ರಂಥ ಸಂಗ್ರಹ ಕೂಡ ಇತ್ತು. ನನಗೆ ಪಾಶ್ಚಿಮಾತ್ಯ ಸಾಹಿತ್ಯದ ಸಂಪರ್ಕ ಹೆಚ್ಚು ತಂದುಕೊಳ್ಳಿಕ್ಕೆ ಸಾಧ್ಯವಾದದ್ದು ಅಲ್ಲಿ. ಅಂದರೆ ಸ್ಕಾಟ್ನಿಂದ ಹಿಡಿದು ಜಾಯ್ಸ್ನ ತನಕ ನಾನು ಓದಲಿಕ್ಕೆ ಅವಕಾಶ ದೊರಕಿದ್ದು ಆ ಸಂದರ್ಭದಲ್ಲಿ. ನನ್ನ 15ನೇ ವರ್ಷದಲ್ಲೇ ಒಂದು ಕತೆ ಬರೆದಿದ್ದೆ. ಅದನ್ನು ಬೆಂಗಳೂರಿನ ವಿಕಟ ವಿನೋದಿನಿ ಅಂತ ಒಂದು ಪತ್ರಿಕೆ ಇತ್ತು ಆ ಕಾಲದಲ್ಲಿ. ಅದು ಪ್ರಕಟಿಸಿತ್ತು. ಅದು ಸ್ವಲ್ಪ ಸ್ಫೂರ್ತಿ ಕೊಟ್ಟದ್ದು ಅದೇ ಅಂತ ಹೇಳಿ ಕಾಣುತ್ತೆ. ನಾನು ಮುಂಬೈಗೆ ಹೋದ್ದು 1944 ಅಂದರೆ 39ರಲ್ಲಿ ಮೆಟ್ರಿಕ್ ಮುಗಿಸಿ

0: ಮತ್ತು 5 ವರ್ಷ ಕಾಲ 2 ವರ್ಷ ಧರ್ಮಾರ್ಥ ದುಡಿದೆ, ಮತ್ತೊಂದು 2-3 ವರ್ಷ ಕಾಲ ಜಿಲ್ಲಾ ಬೋರ್ಡ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು 20 ರೂಪಾಯಿ ಸಂಬಳ ಇತ್ತು, ಆಮೇಲೆ ಅದು ಕ್ಲಾರ್ಕಾಗಿ 30 ರೂಪಾಯಿ ಸಂಬಳಕ್ಕೆ ಬಂತು. ಮೊದಲನೇ ಪ್ರಕಟಣೆ 1939 15ನೇ ವರ್ಷದಲ್ಲಿ ಪ್ರಕಟವಾದದ್ದು ಒಂದು ಕತೆ. 51 ವರ್ಷ ಕಾಲ ಮುಂಬೈಯಲ್ಲಿ ಕಳೆದಿದ್ದೇನೆ. ನನ್ನ ಸೃಜನಶೀಲ ಪ್ರವೃತ್ತಿಗೆ ಪೋಷಣೆ ದೊರಕಿದ್ದು, ಅನುಭವ ಪ್ರಪಂಚ ವಿಸ್ತಾರವಾದದ್ದು ಎಲ್ಲ ಮುಂಬೈಯಲ್ಲೇ. ಆದರೂ ನನ್ನ ಬಾಲ್ಯ ದಕ್ಷಿಣ ಕನ್ನಡದಲ್ಲಿ. ನಾನು ಹುಟ್ಟಿದ್ದು ಉಡುಪಿಯಲ್ಲಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ. ಈ ಸಂಪ್ರದಾಯಸ್ಥ ಕುಟುಂಬದಲ್ಲಿ ನನ್ನ ತಿಳುವಳಿಕೆ ಬೆಳೆ ತೊಡಗಿದಂದಿನಿಂದ ಈ ಸಂಪ್ರದಾಯಗಳೆಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ತೋರಿದ್ದೇ ಪ್ರಾಯಶಃ ನನ್ನ ಸೃಜನಶೀಲ ಪ್ರವೃತ್ತಿಗೆ ಒಂದು ಮುಖ್ಯ ಕಾರಣ ಅಂತ ಹೇಳಿ ನಾನು ತಿಳಿದಿದ್ದೇನೆ.
1: ಕನ್ನಡ ರತ್ನಭಂಡಾರದಲ್ಲಿ ಇವತ್ತು ನೀವು ಕೇಳಿದ್ದು ವ್ಯಾಸರಾಯ ಬಲ್ಲಾಳರ ಧ್ವನಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।
3: ಸಮಯ 7 ಗಂಟೆ, ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು।
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು। ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ। ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು। ಶಾಂಘೈ ಸಹಕಾರ ಸಂಸ್ಥೆ ಎಸ್ಸಿಒ ಕೇವಲ ಪ್ರಾದೇಶಿಕ ಸಂಘಟನೆಯಲ್ಲ, ಯುರೇಷಿಯಾದಾದ್ಯಂತ ಭಾರತದ ಐತಿಹಾಸಿಕ ಮತ್ತು ನಾಗರಿಕತೆಯ ಪಾಲುದಾರರನ್ನು ಸಂಪರ್ಕಿಸುವ ಪ್ರಮುಖ ಕೊಂಡಿಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ। ತಜಕಿಸ್ತಾನದಲ್ಲಿ ನಡೆದ ಎಸ್ಸಿಒ ಅಂತಾರಾಷ್ಟೀಯ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು। ತೀರ್ಥಹಳ್ಳಿ ಕುಂದಾಪುರ ರಾಜ್ಯ ಹೆದ್ದಾರಿ 52ರ ಹುಲಿಕಲ್ ಘಾಟ್ ವ್ಯಾಪ್ತಿಯಲ್ಲಿ ಜೂನ್ 12ರಿಂದ ಅನ್ವಯವಾಗುವಂತೆ ಲಘು ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿದೆ। ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ಅಧಿಕೃತ ಆದೇಶ ಹೊರಡಿಸಿದ್ದಾರೆ। ರೈತ ಸಂಪರ್ಕ ಕೇಂದ್ರಗಳಿಗೆ ಪೂರೈಕೆಯಾಗುವ ಪ್ರತಿಯೊಂದು ಬಿತ್ತನೆ ಬೀಜನಗಳನ್ನು ಕಡ್ಡಾಯವಾಗಿ ಪ್ರಯೋಗಾಲಯದ ತಪಾಸಣೆಗೆ ಒಳಪಡಿಸಿ ಗುಣಮಟ್ಟವನ್ನು ಖಾತರಿಪಡಿಸಿಕೊಂಡೇ ವಿತರಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲಾ ಆಡಳಿತ, ಕಾರ್ಮಿಕ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಇಂದು ವಿಶ್ವ ಬಾಲ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.11 ರೂಪಾಯಿಯಷ್ಟಾಗಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 11 ಗಂಟೆಗೆ ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ

0: the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
5: ಸಮಯ 7:04:58 ಕೇಳುಗರೆ, ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇದು ನಿಮ್ಮ ನಿತ್ಯದ ಸಂಗಾತಿ. ಇನ್ನೀಗ ಕಾರ್ಯಕ್ರಮ. ಹೌದು, ಕಾರ್ಯಕ್ರಮ ಗಾನ ಬಜಾನ. ಸೇಫ್ ಡ್ರೈವ್ನ ಎರಡನೇ ಭಾಗದಲ್ಲಿ ನಾವಿದ್ದೇವೆ. ಕೆಲಸವನ್ನು ಮುಗಿಸಿ ಮನೆಗೆ ಹೊರಟಿರುವ ನಮ್ಮೆಲ್ಲ ಕೇಳುಗರು ಟ್ಯೂನ್ ಮಾಡಿ ಕೇಳಿ 102.9 FM. ಈಗ ಕೇಳೋಣ ಗಾನ ಬಜಾನ ಚಿತ್ರದ ಗೀತೆಯನ್ನು. ಜೋಶ್ವಾ ಶ್ರೀಧರ್ ಹಾಗೂ ಸಯನೂರ್ ಅವರ ಧ್ವನಿಯಲ್ಲಿ ಸಿಂಚನಾ ಬ್ಯಾಂಡ್ ಅವರ ಸಾಹಿತ್ಯಕ್ಕೆ ಜೋಶ್ವಾ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡು

ಋಷಿ ಚಿತ್ರದ ಗೀತೆಯನ್ನ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆಲಿಸಿದ್ರಿ. ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಈ ಗೀತೆಗೆ ಬಿ ಮನೋಹರ್ ಅವರ ಸಾಹಿತ್ಯವಿತ್ತು. ಮುಂದೆ ಕೇಳೋಣ ಚಿತ್ರದ ಗೀತೆಯನ್ನ. ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆಗೆ ಕೆ ಕಲ್ಯಾಣ್ ಅವರು ಸಾಹಿತ್ಯವನ್ನ ಬರೆದಿದ್ದು, ಹಾಡಿದ್ದಾರೆ ಗುರುಕಿರಣ್ ಅವರು.

0: ವಂಶಿ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಮಾಲತಿಯವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರು ಸಂಗೀತ ಸಂಯೋಜನೆಯನ್ನ ನೀಡಿರುವಂತಹ ಗೀತೆ ಇದು. ಏಳು ಗಂಟೆ 22 ನಿಮಿಷಗಳಾಗಿದೆ. ಇನ್ನು ಮುಂದೆ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪ್ರಪಂಚವಿದು ಸುಟ್ಟ ಕರಿ ನರಮನಸು, ಬಿಟ್ಟು ಬಿಡಲರಿದದನು ಕಟ್ಟಿಕೊಳೆ ಮಷ್ಟು. ಕೆಟ್ಟ ಪ್ರಪಂಚವಿದು ಸುಟ್ಟ ಕರಿ ನರಮನಸು, ಬಿಟ್ಟು ಬಿಡಲರಿದದನು ಕಟ್ಟಿಕೊಳೆ ಮಷ್ಟು. ಮುಟ್ಟಿ ಮುಟ್ಟದ ಒಲುಪಾಯ ದಿಂನೋಡದನು ಗಟ್ಟಿ ಪುರುಳೇನಲ್ಲ ಮಂಕುತಿಮ್ಮ. ಮುಟ್ಟಿ ಮುಟ್ಟದ ಒಲುಪಾಯ ದಿಂನೋಡದನು ಗಟ್ಟಿ ಪುರುಳೇನಲ್ಲ ಮಂಕುತಿಮ್ಮ.

ಈ ಪದ್ಯದಲ್ಲಿ ಪ್ರಪಂಚದ ಕೆಲವು ಗುಣಗಳನ್ನ ಕವಿ ವಿವರಿಸ್ತಾ ಇದ್ದಾರೆ. ಮನುಷ್ಯ ಪ್ರಪಂಚದ ಇಂತಹ ಗುಣಗಳನ್ನ ಎದುರಿಸೋದು ಹೇಗೆ ಅನ್ನೋ ವಿಚಾರವನ್ನು ಕೂಡ ಈ ಪದ್ಯದಲ್ಲಿ ಕವಿ ವ್ಯಕ್ತಪಡಿಸ್ತಾರದನ್ನ ಗುರುತಿಸಬಹುದು. ಈ ಪ್ರಪಂಚ ಕೆಟ್ಟದ್ದು, ಸುಟ್ಟ ಕರಿ ನರಮನಸ್ಸು. ಕರಿ ಅಂದ್ರೆ ಇದ್ದಲು ಅಂತ. ನರಮನಸ್ಸು ಹೆಂಗಿರ್ತದೆ ಅಂತಂದ್ರೆ ಅದು ಸುಟ್ಟ ಇದ್ದಲಿನಾಗಿರ್ತದೆ. ಅನೇಕ ಬಾರಿ ಪ್ರಪಂಚ ಆ ಕಾರಣಕ್ಕಾಗಿ ಕೆಟ್ಟದಾಗಿರ್ತದೆ, ಆದರೆ ಅದನ್ನ ಬಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲ. ಅನೇಕ ವೇಳೆ ಹೆಂಗಪ್ಪ ಬಿಡೋದು ಅಂತ ದೊಡ್ಡ ಗೊಂದಲ ಇರ್ತದೆ. ಇಂಥ ಗೊಂದಲವನ್ನ ಹೇಗೆ ಕಳೆಯೋದು ಅನ್ನೋದ್ರ ಬಗ್ಗೆ ಈ ಪದ್ಯ ಕೊಂಚ ವಿಚಾರ ಮಾಡ್ತದೆ. ಅದನ್ನು ಹೆಚ್ಚೆಚ್ಚು ಕಟ್ಕೊಂಡ್ರೆ ಬಗ್ಗಡದ ಕೊಳೆ, ಮಷ್ಟು ಅಂತಂದ್ರೆ ಇಲ್ಲಿ ಬಗ್ಗಡದ ಕೊಳೆ ಅಂತ ಅರ್ಥ. ಅದನ್ನು ಹೆಚ್ಚು ಕಟ್ಕೊಳ್ತಾ ಹೋದ್ರೆ ಬಗ್ಗಡದ ಕೊಳೆ ಇನ್ನೂ ಹೆಚ್ಚು ಜಾಸ್ತಿ ಆಗ್ತದೆ ಹೊರತಾಗಿ ಅದು ಏನು ತೊಳೆದು ಹೋಗೋದಿಲ್ಲ. ಅದರಿಂದ ಇಂಥ ಕೆಟ್ಟ ಪ್ರಪಂಚವನ್ನ, ಕೆಟ್ಟ ಇದ್ದಲಿನಂತಿರುವಂತಹ ಮನಸ್ಸನ್ನ ಹೇಗೆ ಅದನ್ನ ದಾಟುವುದು ಅನ್ನೋದು ಈ ಪದ್ಯದಲ್ಲಿ ಕವಿ ಹೇಳ್ತಾ ಇರುವಂತ ಒಂದು ಮಾತು. ಹೇಗೆ ಅಂತಂದ್ರೆ ಮುಟ್ಟಿಯೂ ಮುಟ್ಟದ ಹಾಗೆ ಉಪಾಯದಿಂದ ನೋಡಬೇಕದನ್ನ. ಅಂದ್ರೆ ಅದನ್ನ ಮುಟ್ಟದಂತೆ ಇರಬೇಕು, ಆದರೆ ಮುಟ್ಟದ ಹಾಗೆ ಕಾಣಬೇಕು, ಆದರೆ ಮುಟ್ಟದಂತೆ ಇರಬೇಕು. ಈ ರೀತಿಯಲ್ಲಿ ಈ ಬದುಕನ್ನ ಯಾವುದು ಕೆಟ್ಟ ಪ್ರಪಂಚ ಅಂತ ಕರೀತಾರೆ, ಕೆಟ್ಟ ಮನುಷ್ಯ ಅಂತ ಕರೀತಾರೆ, ಅಂತಹ ಒಂದು ವಾತಾವರಣವನ್ನ ಹೇಗೆ ಅದನ್ನ ನಿಭಾಯಿಸಬೇಕು ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ ಕವಿ. ಅದರ ಜೊತೆಗೆ ಹಾಗೆ ನಿಭಾಯಿಸಿದಾಗ ನಿಮಗೆ ಅಂಥದೊಂದು ಬದುಕು ಅದು ಗಟ್ಟಿ ಪುರುಳೇನಲ್ಲ ಅನ್ನೋದು ಗೊತ್ತಾಗ್ತದೆ. ಹುರುಳೇನು ಇಲ್ಲ ಅದರಲ್ಲಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅನ್ನೋದು ಈ ಪದ್ಯದಲ್ಲಿ ವ್ಯಕ್ತವಾಗುವಂತ ಭಾವ.

ಕುಸುಮ ಸಖನೇಂ ನೀನು ಹಿಸುಕದೆಯ ಮೂಸದನು, ಹಿಸುಕೆ ಕಟು ಕಂಪುನರ ಲೋಕವದರವೋಲೆ. ಕುಸುಮ ಸಖನೇಂ ನೀನು ಹಿಸುಕದೆಯ ಮೂಸದನು, ಹಿಸುಕೆ ಕಟು ಕಂಪುನರ ಲೋಕವದರ

ಓಲೆ ಗಸಿಯ ಕಲಕದೆ ಕೊಳದ ಮೇಲ್ತಿಳಿಯ ಕುಡಿದು ನಡೆ ಹಸನು ಹಗುರದ ಬಾಳು ಮಂಕುತಿಮ್ಮ. ಗಸಿಯ ಕಲಕದೆ ಕೊಳದ ಮೇಲ್ತಿಳಿಯ ಕುಡಿದು ನಡೆ ಹಸನು ಹಗುರದ ಬಾಳು ಮಂಕುತಿಮ್ಮ.

0: ಹಿಂದಿನ ಪದ್ಯದ ಭಾವವನ್ನೇ ಇನ್ನೊಂದು ಉಪಮೆಯ ಮೂಲಕ ಡಿ ವಿ ಜಿ ಅವರು ಇಲ್ಲಿ ವಿಸ್ತರಿಸ್ತಾ ಇದ್ದಾರೆ. ಕುಸುಮ ಸಖನೇ ನೀನು ಅಂತ ಹೇಳೋ ಭಾವದಲ್ಲಿ ಕುಸುಮನ ಮಿತ್ರ ಅಂದರೆ ಹೂವುಗಳ ಮಿತ್ರ ನೀನ ಅಂತ ಕೇಳ್ತಾ ಇದ್ದಾರೆ. ಹೂವುಗಳ ಗೆಳೆಯ ನೀನಾದರೆ ನೀನೇನು ಮಾಡಬೇಕು ಅಂತಂದರೆ ಅದನ್ನು ಹಿಸುಕದೆಯೇ ಮೋಸು, ಅದಕ್ಕೆ ನೋವನ್ನು ಉಂಟು ಮಾಡದೇನೆ ನೀನು ಅದನ್ನು ವಾಸನೆಯನ್ನು ನೋಡಬೇಕು ಅಂತ. ಹಿಸುಕಿದ್ರೆ ಏನಾಗುತ್ತೆ ಅಂತಂದರೆ ಅದರ ಕಂಪು ಕಟುಕಂಪಾಗುತ್ತೆ. ಕಡುಗಂಪು ನಿಮಗೆ ಅನೇಕ ಬಾರಿ ತಲ್ಲೋವು ತಂದು ಕೊಡುತ್ತೆ ವಾಸ್ತವವಾಗಿ. ಅಂತಹ ಕಡುಗಂಪಿನ ಒಂದು ಸಂಬಂಧವನ್ನು ನೀನು ಮಾಡಬೇಡ ಅನ್ನೋದು ಇಲ್ಲಿ ಉಪಮೆಯ ಮೂಲಕ ಹೇಳೋ ಮಾತು. ಏನು ಹೇಳ್ತಿದ್ದಾರೆ ಡಿ ವಿ ಜಿ ಅವರಲ್ಲಿ ಅಂತಂದರೆ, ಒಂದು ಬಗ್ಗಡದ ಕೊಳದಲ್ಲಿ, ಬಗ್ಗಡ ಇರುವಂತಹ ಕೊಳ ಏನಾಗಿರುತ್ತೆ ಅಂತಂದರೆ ಅದು ಚಲನೆ ಇಲ್ಲದೆ ಇದ್ದಾಗ ಮೇಲ್ಗಡೆಗೆ ತಿಳಿ ಇರ್ತದೆ, ತೆಳಗಡೆಗೆ ಬಗ್ಗಡ ನಿಂತಿರ್ತದೆ. ಮನುಷ್ಯ ಹೆಂಗೆ ಬದುಕಬೇಕು ಅಂತಂದರೆ ಸುವಾಸನೆಯನ್ನ ನೀನು ಹಿಚ್ಚಿಕ್ಬಿಟ್ಟು ಸುವಾಸನೆ ನೋಡಿದ್ರೆ ಕಡುಗಂಪು ವ್ಯಕ್ತವಾಗ್ತದೆ. ಆದ್ದರಿಂದ ನಿಧಾನಕ್ಕೆ ಮೂಸು ನೋಡಿದ್ರೆ ತಿಳಿಯಾಗಿರುವಂತಹ ಸೂಕ್ಷ್ಮವಾಗಿರುವಂತಹ ವಾಸನೆ ಹೇಗೆ ನಿನ್ನ ಮೂಗಿಗೆ ದಕ್ತದೆಯೋ ಅದೇ ರೀತಿಯಲ್ಲಿ ಅನುಭವವನ್ನ ಹೇಗೆ ಅದನ್ನ ದಕ್ಕಿಸ್ಕೋಬೇಕು ಅಂತ ಹೇಳುವ ಮಾತಿನಲ್ಲಿ ಇಲ್ಲಿ ಕವಿ ಹಿಂದಿನ ಪದ್ಯದ ವಿಸ್ತರಣೆಯಾಗಿ ಒಂದು ಭಾವವನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ನೀರನ್ನ ಮೇಲ್ಗಡೆ ಅದರ ತಿಳಿಯನ್ನ ಕೊಂಚವೂ ತಿಳಿ ಮುಕ್ಕಾಗದ ಹಾಗೆ ಹೇಗೆ ನಾವು ಭಾವಿಸ್ತೇವೋ ಅದೇ ರೀತಿಯಲ್ಲಿ ಲೋಕವನ್ನು ಕೂಡ, ಕೆಟ್ಟ ಲೋಕವನ್ನು ಕೂಡ ಇದೇ ರೀತಿಯಲ್ಲಿ ಭಾವಿಸಬೇಕು ಅನ್ನೋದು ಈ ಕವಿಯ ಮಾತಿಲ್ಲಿ.
1: ಇದುವರೆಗೆ ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

7:34:15 ಆಗ್ತಾ ಇದೆ ಸ್ನೇಹಿತರೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20ಕ್ಕೂ ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ

0: ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ ಜೂನ್ 8ರಿಂದ 11ರವರೆಗೆ ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ದ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ ಕಾವಲು ಪಡೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಮಾನ್ ಸಿದ್ದಿಕಿ ನೇತೃತ್ವದ ಬಾಂಗ್ಲಾದೇಶ ನಿಯೋಗ ಭಾಗವಹಿಸಿತ್ತು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ಕರ್ನಾಟಕದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತೇವೆ ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆದರ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸ್ತಾ ಇದೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ, ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ದ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು 2ನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರ

ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3ರಂದು ಪ್ರಾರಂಭವಾಗಿ ಆಗಸ್ಟ್ 28ರಂದು ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93ಕ್ಕೆ ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48ರೊಂದಿಗೆ ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25ಕ್ಕೆ ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53ಕ್ಕೆ ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78ರಷ್ಟಿದ್ದು ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2ರಷ್ಟಿತ್ತು. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11ಗಂಟೆಗೆ ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ವಾಗತ. ಈ ಹೊತ್ತಿಗೆ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕೇಳುಗರೆ, ಕಾರ್ಯಕ್ರಮವನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದೀರಿ. ಖಂಡಿತ ಸಂದೇಶಗಳತ್ತ ಗಮನ ಕೊಡೋಣ 7:55. ಈಗ ಕೇಳೋಣ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯನ್ನು. ಬಾಬ್ಜಿ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ ಬಾಬ್ಜಿ ಸಂದೀಪ್ ಅವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ.

ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿ ಬಹಳನೇ ಸೊಗಸಾಗಿ ಮೂಡಿ ಬಂತು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜೆ ಪಿ ನಗರದಿಂದ ಚನ್ನಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ. ಹಾಗೆ ಶುಭ ದಿನ ಶುಭ ಸಂಜೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ, ಇವರು ಹೆಸರು ಹಾಕಲಿಲ್ಲ. ಅನುಷ ಅವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣ ಇವರು ಕೂಡ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿದರೆ, ಕೆಂಪಣ್ಣ ಅವರು ವಾಡಪ್ಪ ಗೋಳದಿಂದ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು, ಗಾನ ಭಜನದ ಹಾಡುಗಳು ಇಷ್ಟ ಆಯಿತು ಅಂತ. ನಿರ್ಮಲಾ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದರು, ಆಕಾಶದೀಪವು ಚಿತ್ರದ ಹಾಡಿನೊಂದಿಗೆ ಓಲ್ಡ್ ಈಸ್ ಗೋಲ್ಡನ್ನು ಶುರು ಮಾಡಿದ್ರಿ, ಬಹಳನೇ ಇಷ್ಟವಾಯಿತು ಅಂತ. ಹಾಗೆ ಉಮೇಶ್ ಸಿರಿಗೇರಿಯವರು ಕೂಡ ಸಂದೇಶವನ್ನು ಕಳುಹಿಸಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಇಂದಿನ ಸಂಜೆಯ ಪ್ರಸಾರದ ಕಾರ್ಯಕ್ರಮಕ್ಕೆ. ಇನ್ನು ಇವರ್ಯಾರು, ಕುರುಬರಹಳ್ಳಿಯಿಂದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮೆಚ್ಚಿ ಕುಮಾರ್, ಕಲ್ಪನಾ, ಕಿಶನ್, ಮಾನಸ, ಹಿತಾಂಶ್, ಕೀರ್ತನ್, ಕಾವ್ಯ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸಮಯ 8 ಗಂಟೆ, ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೋಲ್ಕತ್ತಾದಲ್ಲಿ ಜುಲೈ 17-19 ಎಸ್ಸಿಒ ನಾಗರಿಕತಾ ಸಂವಾದ ವೇದಿಕೆಯ ಮೊದಲ ಆವೃತ್ತಿಯನ್ನು ಭಾರತ ಆಯೋಜಿಸಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಯನ್ನು ಉದ್ಘಾಟಿಸಿ ಮುಖ್ಯ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ ಜೂನ್ 8-11 ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ರಾಮನಗರ ತಾಲೂಕು ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಶಾಲಾ ಕಾಲೇಜುಗಳಲ್ಲಿ ದುಶ್ಚಟದ ಬಗ್ಗೆ ಅರಿವು ಮೂಡಿಸಲು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ಸ್ನಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಗ್ರ ಶ್ರೇಯಾಂಕಿತ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:02:58. ಈಗ ಕೇಳಿ ಜಾಹೀರಾತು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ 8:06 ಕೇಳಿದರೆ ಶುಕ್ರವಾರದ ವಿಶೇಷ ಯುವ ಧ್ವನಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ. ನಮ್ಮ ಯುವ ಕೇಳುಗರಿಗಾಗಿ ಇರುವಂತಹ ಕಾರ್ಯಕ್ರಮ ಯುವ ಧ್ವನಿ. ಪ್ರತಿ ಶುಕ್ರವಾರ ಈ ಕಾರ್ಯಕ್ರಮ ವಿವಿಧ ಭಾರತಿ 102.9 FM ಮೂಡಿಬರುತ್ತೆ. ಇವತ್ತಿನ ಯುವ ಧ್ವನಿಯಲ್ಲಿ ಯುವ ಕೇಳುಗರಿಗಾಗಿ ಒಂದೊಳ್ಳೆ ವಿಷಯದೊಂದಿಗೆ ನಾವಿದ್ದೇವೆ. ಖಂಡಿತ ಅದರ ಕುರಿತಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಮಾತಾಡ್ತಾ ಸಾಗೋಣ. ಕೇಳಿ ಯುವರತ್ನ ಚಿತ್ರದ ಗೀತೆಯಿಂದ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಸಂತೋಷ್ ಆನಂದರಾಮ್ SS ಥಾಮನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಿಮಗಾಗಿ.

ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಯುವ ಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಸತ್ಯಕ್ಕೆ ಎಲ್ಲೇ ಹೋದರೂ ಯಾರನ್ನೇ ಮಾತಾಡಿಸಿದ್ರೂ ಒಂದೇ ಮಾತು, CET ರಿಸಲ್ಟ್ ಬಂತು, ಮುಂದೆ ಯಾವ ಆಯ್ಕೆ ಅಥವಾ ಆಪ್ಷನನ್ನು ತಗೊಳ್ಬಹುದು ಅನ್ನುವಂಥದ್ದು. ಹೌದು, PUC ಮುಗಿಸಿ CET ಬರೆದಿರೋ ಪ್ರತಿಯೊಬ್ಬ ಯುವ ಮನಸ್ಸಿನಲ್ಲೂ ಕೂಡ ಈಗ ನೂರಾರು ಕನಸುಗಳು, ಅಷ್ಟೇ ಗೊಂದಲಗಳು. ಅಂತಹ ಗೊಂದಲಗಳಿಗೆ ಉತ್ತರವಾಗಿ ನಾವು ಇವತ್ತು ನಮ್ಮ ಯುವ ಧ್ವನಿ ಕಾರ್ಯಕ್ರಮದಲ್ಲಿ CET ನಂತರದ ಆಯ್ಕೆಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ನಮ್ಮ ಕೇಳುವರು ಕೂಡ ಸಂದೇಶಗಳ ಮುಖಾಂತರ ನಿಮಗೆ ತಿಳಿದಿರುವ ಆಯ್ಕೆಗಳನ್ನು ಕಳುಹಿಸಿಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091091. ಮತ್ತೊಮ್ಮೆ 9483091029. ಕೇಳೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಿಂದ ಆಶಾ ಭಟ್, ಸುನಿಧಿ ಗಣೇಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ KKLYAN.

ಪಾಲಿಗೆ ಬಂದಂತ ಪಾತ್ರವನ್ನ ಎಲ್ಲರೂ ಪೂರೈಸಿ ಅಂತ ಎಷ್ಟು ಅದ್ಭುತವಾದ ಸಾಲು ಅದಾಗಿತ್ತು ಅಲ್ವಾ? ಹೌದು, ಇವತ್ತು ಯುವ ಧ್ವನಿಯಲ್ಲಿ ಸಿಇಟಿ ನಂತರದ ಆಯ್ಕೆಗಳ ಕುರಿತಾಗಿ ಮಾತಾಡೋಣ ಅಂತ ಆವಾಗಲೇ ಹೇಳಿದೆ. ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ಮೊಟ್ಟ ಮೊದಲ ಆಯ್ಕೆ ಇಂಜಿನಿಯರಿಂಗ್, ಬಿಇ ಅಥವಾ ಬಿಟೆಕ್, ಖಂಡಿತ ದ ಎವರ್ಗ್ರೀನ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇದಕ್ಕಿರೋ ಬೇಡಿಕೆ ಯಾವತ್ತಿಗೂ ಕಮ್ಮಿ ಅಂತೂ ಆಗಲ್ಲ. ಹಾಗಾಗಿ ಸಿಇಟಿ ಅಂದ ತಕ್ಷಣ ನೆನಪಾಗೋದು ಇಂಜಿನಿಯರಿಂಗ್. ಆದರೆ ಇವತ್ತು ಇಂಜಿನಿಯರಿಂಗ್ ಅಂದರೆ ಬರೀ ಮೆಕ್ಯಾನಿಕಲ್, ಸಿವಿಲ್ ಅಷ್ಟೇ ಅಲ್ಲ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಹಾಗೆ ಇತ್ತೀಚೆಗೆ ಬಹುವಾಗಿ ಉಪಯೋಗಿಸಲ್ಪಡುತ್ತಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಮತ್ತು ಸೈಬರ್ ಸೆಕ್ಯುರಿಟಿ, ಇವುಗಳನ್ನು ಕೂಡ ಆಯ್ಕೆಯಾಗಿ ತಗೊಳ್ಬಹುದು. ಹಾಗೆ ಏರೋಸ್ಪೇಸ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಆಟೋಮೇಷನ್ ಲೋಕಕ್ಕೆ ಲಗ್ಗೆ ಇಡಲು ರೋಬೋಟಿಕ್ಸ್ ಇಂಜಿನಿಯರಿಂಗನ್ನು ಕೂಡ ಆಯ್ಕೆಯಾಗಿ ತಗೊಳ್ಬಹುದು.

ಕೋಡಿಂಗಲ್ಲಿ ಕ್ರೇಜ್ ಇರುವಂಥವರು, ಹಾಗೆ ಹೊಸ ತಂತ್ರಜ್ಞಾನವನ್ನು ಸೃಷ್ಟಿಸುವುದರಲ್ಲಿ ಆಸಕ್ತಿ ಇರುವಂಥವರು ಈ ಒಂದು ಆಯ್ಕೆಯನ್ನು ತಗೊಳ್ಬೋದು. ಕೇಳುಗರೆ, ಕೇಳೋಣ ಪರ್ವ ಚಿತ್ರದ ಗೀತೆಯನ್ನು. ಹಂಸಲೇಖ ಅವರು ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆಯನ್ನು ನೀಡಿರುವಂತಹ ಈ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ್ದಾರೆ.

ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ರವೀಂದ್ರ ಅಷ್ಟಗಿ ರವಕವಿ ಬನಹಟ್ಟಿಯಿಂದ, ಸಿಇಟಿ ರ್ಯಾಂಕಿಂಗ್ ಅನ್ನು ಲಕ್ಷಿಸಿ ಅದರ ಅನುಸಾರ ನಿಮಗೆ ಲಭ್ಯವಿರುವ ಕಾಲೇಜು ಮತ್ತು ನಿಮಗಿರುವ ಅಭಿರುಚಿ, ಆಸಕ್ತಿ ಹಾಗೂ ಭವಿಷ್ಯದಲ್ಲಿ ಸಿಗುವಂತಹ ಅವಕಾಶಗಳ ಕುರಿತಾಗಿ ಆಲೋಚಿಸಬೇಕು ವಿದ್ಯಾರ್ಥಿಗಳೇ. ರ್ಯಾಂಕ್ ಬಂತು ಅಂತ ಪಟ್ ಅಂತ ನಿರ್ಧಾರ ಮಾಡಿ ಆಮೇಲೆ ಯೋಚಿಸಬೇಡಿ ಅಂತ ಬಹಳ ಸೊಗಸಾದ ಸಂದೇಶ ಇದಾಗಿತ್ತು. ಹೌದು, ಹೆತ್ತವರ ಒತ್ತಾಯಕ್ಕೂ ಅಥವಾ ತಮ್ಮ ಸಹಪಾಠಿಗಳು ತೆಗೆದುಕೊಂಡ ನಿರ್ಧಾರಕ್ಕೂ ನೀವು ಕೂಡ ಅದೇ ಒಂದು ಆಯ್ಕೆಯನ್ನು ಅನುಮೋದಿಸಬೇಕಾಗಿಲ್ಲ. ಬಹಳಷ್ಟು ಆಯ್ಕೆಗಳಿವೆ, ಅದರಲ್ಲಿ ಒಂದು ಬಿ ಆರ್ಕ್. ಕಲೆ ಮತ್ತು ವಿಜ್ಞಾನದಲ್ಲಿ ಆಸಕ್ತಿ ಇರುವಂಥವರು ಇದನ್ನು ಆಯ್ಕೆಯಾಗಿತ್ತುಕೊಳ್ಬೋದು. ಇದಕ್ಕೆ ಬರೀ ಸಿ ಇ ಟಿ ಅಷ್ಟೇ ಅಲ್ಲ, ನಾಟ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಎಕ್ಸಾಮ್ ಕೂಡ ಮುಖ್ಯವಾಗುತ್ತೆ. 5 ವರ್ಷದ ಕೋರ್ಸ್ ಇದಾಗಿರುತ್ತೆ. ಹಾಗೆಯೇ ಡಾಕ್ಟರ್ ಆಗಲಿಲ್ಲ ಅಂದ್ರೇನಂತೆ, ಕೋಟ್ಯಾಂತರ ಜನರ ಜೀವ ಉಳಿಸುವಂತಹ ಶಕ್ತಿ ಫಾರ್ಮಸಿಗಿದೆ. ಹಾಗಾಗಿ ಬಿ ಫಾರ್ಮಾ ಅಥವಾ ಫಾರ್ಮಾ ಡಿಯನ್ನು ಕೂಡ ನೀವು ಆಯ್ಕೆಯಾಗಿ ತಗೊಳ್ಬೋದು. ಬಿ ಫಾರ್ಮಾ 4 ವರ್ಷದ ಕೋರ್ಸ್, ಫಾರ್ಮಾ ಡಿ 6 ವರ್ಷದ ಪ್ರೊಫೆಷನಲ್ ಕೋರ್ಸ್. ಹಾಗೆ ಕೃಷಿ ವಿಜ್ಞಾನ, BSc ಅಗ್ರಿಕಲ್ಚರ್ ಅಥವಾ ಸೆರಿಕಲ್ಚರ್ ಇಲ್ಲ ಫಾರೆಸ್ಟ್ರಿ, ಅಂದರೆ ತೋಟಗಾರಿಕೆ, ಅರಣ್ಯ ವಿಜ್ಞಾನ ಮತ್ತು ರೇಷ್ಮೆ ಕೃಷಿ, ಇವುಗಳನ್ನು ಕೂಡ ನೀವು ಆಯ್ಕೆಯಾಗಿ ತಗೊಳ್ಬೋದು. ಮುಂದೆ ಸರ್ಕಾರಿ ಕೃಷಿ ಅಧಿಕಾರಿ ಹುದ್ದೆ ಕೂಡ ಲಭ್ಯವಿರುತ್ತೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ. ಹಾಗೆ ರಿಸರ್ಚ್ ಸೆಂಟರ್ಗಳಲ್ಲಿ ನಿಮ್ಮ ಕರಿಯರನ್ನು ರೂಪಿಸಿಕೊಳ್ಬಹುದು. ಕೇಳುಗರೆ, ನಂದಿನಿ ಚಿತ್ರದ ಗೀತೆಯನ್ನು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕೇಳೋಣ. ಸಾಯಿ ಸರ್ವೇಶ್ ಅವರೇ ಸಂಗೀತ ಹಾಗೂ ಸಾಹಿತ್ಯವನ್ನು ನೀಡಿದ್ದಾರೆ ಈ ಗೀತೆಗೆ.

0: ಹಿಂಗೆ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

92.9 FM. ಸಮಯ 8:32 ಕೇಳುಗರೆ, ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಖಂಡಿತ ಪದವಿ ಅಂದರೆ ಕೇವಲ ಇಂಜಿನಿಯರಿಂಗ್ ಅಲ್ಲ. ಮೊದಲೇ ನಾ ಹೇಳಿದಾಗೆ ಸಾಕಷ್ಟು ಅವಕಾಶಗಳಿದೆ. ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನಮ್ಮ ಈಗಿನ ಯುವ ಜನತೆ. ಮುಂದಿನ ಆಯ್ಕೆಗಳನ್ನು ನೋಡೋದಾದರೆ ಪಶುವೈದ್ಯಕೀಯ ವಿಜ್ಞಾನ, ಬಿ ವಿ ಎಸ್ ಸಿ ಕೋರ್ಸ್,

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಕೇಳುಗರೆ. ಸಮಯ 8:49:38. ಕಾರ್ಯಕ್ರಮವನ್ನು ಮೆಚ್ಚಿ ಹಾಗೆ ನಿಮಗೆ ತಿಳಿದಿರುವ ಮಾಹಿತಿಯನ್ನು ನೀವು ಸಂದೇಶಗಳ ಮುಖಾಂತರ ಕಳುಹಿಸಿಕೊಟ್ಟಿದ್ದೀರಿ. ಬಹಳನೇ ಖುಷಿ ಆಗ್ತಾ ಇದೆ ನಿಮ್ಮ ರೆಸ್ಪಾನ್ಸನ್ನು ನೋಡಿ. ಮಮತಾ ನಟರಾಜ್ ಅವರು ಬಯೋಟೆಕ್ನಾಲಜಿ ಕೂಡ ಒಂದು ಆಪ್ಷನ್ ಆಯ್ಕೆ ಸಿ ಇ ಟಿ ಆದ ನಂತರ ಅಂತ ಹೇಳಿದ್ದಾರೆ. ಹೌದು, ನಾವಾಗಲೇ ಅದನ್ನು ಮೆನ್ಷನ್ ಕೂಡ ಮಾಡಿದ್ವಿ. ತುಂಬ ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಚಂದ್ರಕಾಂತ್ ತಂಬಾಟ ಅವರು ಕೂಡ ಸಂದೇಶವನ್ನು ಕಳಿಸಿ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ ಯುವ ಕೇಳುಗರಿಗಾಗಿ ಅಂತ ಹೇಳಿದರೆ, ಶಿವಗಂಗಾ ಹೆಬ್ಬಾಳದಿಂದ ಮಾಹಿತಿ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ನೆನಪಿರಲಿ ಪ್ರಕಾಶ್ ಶ್ಯಾಮಲ ಇವರು ಕೂಡ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ವಾಣಿಶ್ರೀ ಅವರು ಧಾರವಾಡದಿಂದ ಹೇಳ್ತಾರೆ, ಸಿ ಇ ಟಿ ಬಗ್ಗೆ ನೀವು ಹೇಳ್ತಾ ಇರೋದು ಬಹಳನೇ ಖುಷಿ ಆಗ್ತಾ ಇದೆ. ಬಹಳಷ್ಟು ಆಯ್ಕೆಗಳಿರುತ್ತೆ, ಆದರೆ ಎಷ್ಟೋ ಮಕ್ಕಳು ಇಂಜಿನಿಯರಿಂಗ್ ಕಡೆನೇ ಹೋಗ್ಬಿಡ್ತಾರೆ. ಅದು ಸರಿಯಲ್ಲ. ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೂ ಅದಕ್ಕೆ ಎಷ್ಟು ಶ್ರಮ ಹಾಕ್ತೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಬದ್ಧತೆ ನಮ್ಮಲ್ಲಿ ಇರಬೇಕು. ಯೋಚಿಸಿ ಯಾವ ಆಯ್ಕೆಯನ್ನು ನೀವು ತಗೊಳ್ಬೋದು ಅಂತ ಯೋಚಿಸಿ. ಅಗ್ರಿಕಲ್ಚರೋ, ಟೀಚಿಂಗೋ, ಬಿ ಎ, ಬಿ ಎಸ್ ಸಿ, ಬಹಳನೇ ಅವಕಾಶಗಳು ನಮ್ಮ ಮುಂದಿರುತ್ತೆ. ಸರಿಯಾದ ನಿರ್ಧಾರವನ್ನು ಮಾಡಿ ಅಂತ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಹಾಗೆ ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆಯವರು ಕೂಡ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದೀರಿ ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿಂದ.

ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಕೇಳಿದರೆ. ಇನ್ನು ನಮ್ಮ ಮುಂದಿರುವ ಆಯ್ಕೆಗಳು ಯಾವುದು ಅಂತ ನೋಡೋದಾದರೆ, ಬಿಎಸ್ಸಿ ನರ್ಸಿಂಗ್ ಸಿಇಟಿ ರ್ಯಾಂಕ್ ಆಧಾರದ ಮೇಲೆ ಇಲ್ಲಿ ಕೂಡ ಸೀಟ್ಗಳನ್ನು ನೀಡಲಾಗುತ್ತೆ. 4 ವರ್ಷದ ಕೋರ್ಸ್ ಇದಾಗಿದೆ. ಹಾಗೆ ಬಿಎಸ್ಸಿ ಅಲೈಡ್ ಹೆಲ್ತ್ ಸೈನ್ಸಸ್, ಇವುಗಳಲ್ಲಿ ಪ್ರಮುಖವಾದ ಕೋರ್ಸ್ಗಳು ಯಾವುದು ಅಂತಂದರೆ ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಪರ್ಫ್ಯೂಷನ್ ಟೆಕ್ನಾಲಜಿ, ಹಾಗೆ ಬಿಎಸ್ಸಿ ರೇಡಿಯಾಲಜಿ ಆ್ಯಂಡ್ ಇಮೇಜಿಂಗ್ ಟೆಕ್ನಾಲಜಿ, ಅನಸ್ತೇಷಿಯಾ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ವೈದ್ಯಕೀಯ ರಂಗದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅನ್ನುವಂಥವರು ಇಂಥ ಆಯ್ಕೆಗಳನ್ನು ಕೂಡ ತಗೊಳ್ಬೋದು. ಇನ್ನು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ನಾವೀಗ ಸ್ಪೋರ್ಟ್ಸ್ ನೋಡ್ತಾ ಇರುವಾಗ ಯಾರಿಗಾದರೂ ಪೆಟ್ಟಾದರೆ ತಕ್ಷಣ ಗ್ರೌಂಡ್ಗೆ ಒಬ್ಬರು ಓಡ್ಕೊಂಡು ಬರ್ತಾರೆ, ಹೌದು ಅವರೇ ಫಿಸಿಯೋಥೆರಪಿಸ್ಟ್. ಇವರಿಗೂ ಕೂಡ ಸಿಇಟಿ ಮೂಲಕವೇ ಅಧಿಕೃತ ಹಾದಿ. ಖಂಡಿತ ಈ ಒಂದು ಆಯ್ಕೆಯನ್ನು ಕೂಡ ಯುವ ಕೇಳುಗರು ಗಮನದಲ್ಲಿ ಇಟ್ಕೊಳ್ಬೋದು. ನೋಡಿದ್ರ ಕೇಳುಗರೆ, ಸಿಇಟಿ ಅನ್ನೋದು ಬರೀ ಒಂದು ಎಕ್ಸಾಮ್ ಅಲ್ಲ, ಅದು ನಮ್ಮ ಕಣ್ಣ ಮುಂದೆ ನೂರಾರು ಪ್ರಗತಿಯ ಹಾದಿಗಳನ್ನು ಬಿಚ್ಚಿಡುವ ಒಂದು ದಾರಿದೀಪ. ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಕೂತು ಕೋಡಿಂಗ್ ಮಾಡೋ ಆಸೆ ಅಥವಾ ಮಣ್ಣಿನಲ್ಲಿ ಹೊಸ ಆವಿಷ್ಕಾರ ಮಾಡೋ ಹಂಬಲ, ಆಯ್ಕೆ ನಿಮ್ಮದು. ಯೋಚನೆ ಬಿಟ್ಟು ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ಫಾಲೋ ಮಾಡಿ. ಅವರಿವರು ಹೇಳಿದರು ಅಂತ ಗೊಂದಲಕ್ಕೊಳಗಾಗಬೇಡಿ, ಎಷ್ಟೋ ಆಯ್ಕೆಗಳಿದೆ. ಕರ್ನಾಟಕ ಸರ್ಕಾರದ ವೆಬ್ಸೈಟ್ ctonline.kernatakagovernment.in ವೆಬ್ಸೈಟ್ ಮೂಲಕವೇ ಅಧಿಕೃತವಾಗಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಯುವತ್ವನಿ ಕಾರ್ಯಕ್ರಮದ ಕಡೆಯಿಂದ ನಿಮ್ಮೆಲ್ಲರ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಆಲ್ ದ ಬೆಸ್ಟ್. ಸಮಯ 8:45 ಆಗಿದೆ. ಕೇಳಿ ಯುವ ಚಿತ್ರದ ಗೀತೆಯನ್ನು ವ್ಯಾಸರಾಜ್ ಸೋಸಳೆಯವರ ಧ್ವನಿಯಲ್ಲಿ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಹೌದು, ಖಂಡಿತ. ದ್ವಿತೀಯ ಪಿ ಯು ಸಿ ಮುಗಿಸಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಇದನ್ನೇ ಈಗ ಯೋಚನೆ ಮಾಡ್ತಾ ಇರ್ತಾರೆ, ವಿ ಮಿಸ್ ಆಲ್ ದ ಫನ್, ವಿ ಮಿಸ್ ಆಲ್ ದ ಜಾಯ್ ಅಂತ. ಲೆವೆಂತ್ ಟ್ವೆಲ್ತ್ ಅನ್ನೋದು ಅದೇ ಆಗತ್ತೆ ಅಲ್ವಾ, ಅಂದರೆ ಪ್ರೈಮರಿ, ಹೈಯರ್ ಪ್ರೈಮರಿ, ಆಮೇಲೆ ಲೆವೆಂತ್ ಟ್ವೆಲ್ತ್, ಇವುಗಳೆಲ್ಲ ಒಂದು ಘಟ್ಟದ ಎಜುಕೇಷನ್. ಆದರೆ ಟ್ವೆಲ್ತ್ ಸೆಕೆಂಡ್ ಪಿ ಯು ಸಿಯ ನಂತರದ ಎಜುಕೇಷನ್ ಏನಿದೆ ಅದು ಇನ್ನೊಂದೇ ಘಟ್ಟ ಆಗತ್ತೆ. ವಿಷ್ಣು ಸೇನಾ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ ಸ್ನೇಹಿತರೆ.
1: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
2: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ,
1: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ಆನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 9:16 ಸಮಯ ಆಗಿದೆ. ಇನ್ನೀಗ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಮಜ್ರೂ ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಆನಂದ್ ಮಿಲಿಂದ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಚಿತ್ರ ಲವ್.

ಸುಂದರವಾದ ಗೀತೆಯೊಂದಿಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಆರಂಭಗೊಂಡಿದೆ. ಕೇಳೋಣ ಸಾಜನ್ ಚಿತ್ರದ ಗೀತೆಯನ್ನು. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆ ಇದ್ದು, ಮತ್ತೆ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಯಾವ ಹಾಡು?

ಸಮಯ ಹೋಗ್ತಿರೋದೆ ಸಮಯ ಹೋಗ್ತಿರೋದೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳುಗರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ತುಂಬ ಖುಷಿಯಾಗತ್ತೆ ನಿಮ್ಮ ಇಂಥ ಸಂದೇಶಗಳನ್ನು ನೋಡ್ತಾ. ಈಗ ಕೇಳಿ ಜೆಂಟಲ್ಮ್ಯಾನ್ ಚಿತ್ರದ ಗೀತೆಯನ್ನು ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇಂದ್ವೀರ್ ಇಂದೀವರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ

ಏನ್ ಸೊಗಸಾಗಿ ಹಾಡಿದ್ರು ಅಲ್ವಾ ಚಿತ್ರ ಅವರು. ಕೇಳೋಣ ಧಡ್ಕನ್ ಚಿತ್ರದ ಗೀತೆಯನ್ನ. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನ ಹಾಡಿದ್ದಾರೆ ದ ಎವರ್ ಗ್ರೀನ್ ಕುಮಾರ್ ಸಾನು ಅವರು.

1942 A Love Story. ಚಿತ್ರದ ಗೀತೆಯನ್ನು ಕವಿತಾ ಕೃಷ್ಣಮೂರ್ತಿ ಹಾಗೂ ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ ಇದಾಗಿತ್ತು. ಮುಂದೆ ಕೇಳಿ ಸಡಕ್ ಚಿತ್ರದ ಗೀತೆಯನ್ನು ಅನುರಾಧ ಪಡ್ವಾಲ್ ಹಾಗೆ ಕುಮಾರ್ ಸಾನು ಅವರ ಧ್ವನಿಯಲ್ಲಿ, ಸಾಹಿತ್ಯ ಸಮೀರ್, ಸಂಗೀತ ಸಂಯೋಜನೆ ನದೀಮ್ ಶ್ರವಣ್.

ಸಮಯ 9:53. ಕ್ಷಮಿಸಿ, ಹಿಂದಿ ಮಲಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಾಕಷ್ಟು ಸಂದೇಶಗಳನ್ನು ನಮ್ಮ ಕೇಳುಗರು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ನಿರ್ಮಲಾ ಅವರು, ಹಿಂದಿ ಹಾಡುಗಳು ಬಹಳನೇ ಇಷ್ಟವಾಯಿತು ಅಂತ ಹೇಳಿದರೆ, ಹರೀಶ್ ಅವರು ಹೇಳ್ತಾ ಇದ್ದಾರೆ ಶಮ್ಮಿ ಕಪೂರ್ ಶರ್ಮಿಳಾ ಠಾಕೂರ್ ಅಂದರೆ ನನಗೆ ಬಹಳ ಇಷ್ಟ ಅಂತ. ಖಂಡಿತ ಮುಂದಿನ ಪ್ರಸಾರದಲ್ಲಿ ಮತ್ತೊಮ್ಮೆ ನಿಮಗಿಷ್ಟವಾದ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಹಾಗೆ ಉಮೇಶ್ ಸಂಕೇಶ್ವರ ಅವರು ಸಡಕ್ ಕ್ಷೇತ್ರದ ಹಾಡು ಕೇಳಿ ಬಹಳನೇ ಖುಷಿಯಾಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಮಂಜುನಾಥ ಪಿ ಅವರು ಕಲ್ಲತಮ್ಮನಹಳ್ಳಿಯಿಂದ ಕೂಡ ಸಂದೇಶವನ್ನು ಕಳಿಸಿ ಸಾಕಷ್ಟು ಒಳ್ಳೆಯ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದ ನಿಲಯಕ್ಕೆ ಅಂತ ಹೇಳಿದರೆ, ಇವ್ರು ಯಾರು, ಇವರು ಹೆಸರು ಗೊತ್ತಾಗ್ತಾ ಇಲ್ಲ ನನಗೆ. ದಿಲ್ವಾಲೆ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ಬೋದಿತ್ತು ಅಂತ, ಖಂಡಿತ ಪ್ರಸಾರ ಮಾಡ್ತೀವಿ. ಸ್ವಲ್ಪ ತಾಂತ್ರಿಕ ದೋಷದಿಂದಾಗಿ ಪ್ರಸಾರ ಮಾಡಲು ಸಾಧ್ಯ ಆಗಲಿಲ್ಲ. ಉಮೇಶ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ಕಣ್ಣಿಗೆ ಕಾಣದ ಸುಂದರ ಲೋಕಕ್ಕೆ ಕರೆದುಕೊಂಡು ಹೋದ ಅನುಭವವಾಯಿತು ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಅಂತ. ತುಂಬಾ ಸಂತೋಷ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗಾಗಿ. ಸಮಯ 9:54:52 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿಬರ್ತಾ ಇದೆ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ. ಜಾವದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಎ ಆರ್ ರೆಹಮಾನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಯಾವ ಗೀತೆ ಇದು? ಕೆಹತಾ ಹೇ ಮೇರಾ ಯೇ ದಿಲ್ ಪಿಯಾ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ತಿಳಿಸಿದ್ದಾರೆ. ಜನರ ಅಗತ್ಯಗಳಿಗೆ ಸ್ಪಂದಿಸುವ ಸಮಗ್ರ ಹಾಗೂ ಸುಸ್ಥಿರ ನಗರಗಳ ನಿರ್ಮಾಣದ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ನಡೆದ ಎರಡು ದಿನಗಳ ಸಾರ್ಥಕ ಚರ್ಚೆಗಳೊಂದಿಗೆ 13ನೇ ಬ್ರಿಕ್ಸ್ ನಗರೀಕರಣ ವೇದಿಕೆ ಇಂದು ನವದೆಹಲಿಯಲ್ಲಿ ಸಮಾರೋಪಗೊಂಡಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮತ್ತು ಪಂಚಾಯಿತಿ ಸೃಜಿಸಿರುವ ಎಲ್ಲಾ ಸರ್ಕಾರಿ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ರಾಜ್ಯ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬಾಲ ಕಾರ್ಮಿಕ ಪದ್ದತಿಯಿಂದ ಮಕ್ಕಳ ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕುಂಠಿತಗೊಳ್ಳಲಿದ್ದು ಮಕ್ಕಳಿಗೆ ಆಟ ಪಾಠದ ಜೊತೆ ಉತ್ತಮ ಆರೋಗ್ಯ ಹಾಗೂ ಸುರಕ್ಷಿತ ಬಾಲ್ಯ ಒದಗಿಸುವ ಉದ್ದೇಶದಿಂದ ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ ಮಾಡುವುದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಉತ್ತರ ಕನ್ನಡ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಿವ್ಯಶ್ರೀ ಸಿಎಂ ಹೇಳಿದ್ದಾರೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸಮಯ 10:04. ಕೆಲವರೆ, ಪ್ರೀತಿ ಅಂದರೆ ಕೇವಲ ಎರಡು ಹೃದಯಗಳ ಭೇಟಿಯಲ್ಲ, ಅದು ಎರಡು ಜೀವಗಳು ಮೌನದಲ್ಲೇ ಮಾತಾಡಿಕೊಳ್ಳುವಂತಹ ಒಂದು ಸುಂದರ ಒಪ್ಪಂದ. ಈ ಸುಂದರ ಪ್ರಣಯದ ನಿನಾದಕ್ಕೆ, ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ SP ಸಾಂಗ್ಲಿಯನ ಚಿತ್ರದ KG ಜೇಸುದಾಸ್ ಅವರ ಧ್ವನಿಯಲ್ಲಿ ರತ್ನಮಾಲಾ ಪ್ರಕಾಶ್ ಕೂಡ ಜೊತೆಯಾಗಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು. SP ಸಾಂಗ್ಲಿಯಾನ ಭಾಗ 2 ಚಿತ್ರದ ಹಾಡು ನಿಮಗಾಗಿ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಾನು ಪಕ್ಕಳ್ಳ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯವಿದಂಥ ಈ ಹಾಡಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು. ಮುಂದೆ ಕೇಳಿ ಶಬ್ದಗಳು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಕೆಟಿ ಗಟ್ಟಿಯವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಕೇಳುವರೆ, ಕೆಲವೊಮ್ಮೆ ಜಗತ್ತಿನ ಎಲ್ಲ ಶಬ್ದಗಳು ಮೌನವಾಗ್ಬಿಡುತ್ತೆ ಕೇವಲ ಒಬ್ಬರ ಧ್ವನಿಯನ್ನು ಆಲಿಸೋದಕ್ಕಾಗಿ, ಅಲ್ವಾ? ನಿಮಗೇನನ್ಸುತ್ತೆ?

ಶೃಂಗಾರ ಕಾವ್ಯ ಚಿತ್ರದ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ನೀಡಿದ್ರು ಹಂಸಲೇಖ ಅವರು. ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಆಲಿಸಿದಿರಿ. ಕೇಳುಗರೆ, ಕಣ್ಣುಗಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ, ಆದರೆ ಪ್ರೀತಿಯಲ್ಲಿ ಬಿದ್ದಾಗ ಅದೇ ಕಣ್ಣುಗಳು ಎಂತಹ ಕಾವ್ಯಗಳನ್ನು ಬರೆದ್ಬಿಡತ್ತೆ ಅಲ್ವಾ? ಕೇಳಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಇರುವಂತಹ ಈ ಗೀತೆಗೆ ಸಂಗೀತ ಸಂಯೋಜನೆ ನೀಡಿದ್ದಾರೆ ಉಪೇಂದ್ರ ಕುಮಾರ್ ಅವರು.

1995ರಲ್ಲಿ ತೆರೆ ಕಂಡಂತಹ ಮಾಂಗಲ್ಯ ಸಾಕ್ಷಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ಆಲಿಸಿದರೆ ಕೇಳುವರೆ. ಭರತ್ ಜೈನ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಪ್ರೀತಿಯಲ್ಲಿ ದೂರ ಇದ್ದಾಗ ಅದು ಒಂಥರ ಕಷ್ಟನೇ, ಆದರೆ ಆ ಕಷ್ಟದಲ್ಲೂ ಒಂಥರ ಸುಖ ಇರುತ್ತೆ ಅಂತ ಹೇಳ್ತಾರೆ. ದೂರ ಇದ್ದಷ್ಟು ನೆನಪುಗಳು ಗಟ್ಟಿಯಾಗ್ತಾ ಹೋಗುತ್ತೆ, ಪ್ರೀತಿ ಹಸಿರಾಗತ್ತೆ. ಮುಂದೆ ಕೇಳೋಣ ಅಪ್ಪಾಜಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಎಂ ಎಂ ಕೀರವಾಣಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ.

ಸಮಯ ಆಗಿದೆ 10:42:35. ಶುಕ್ರವಾರದ ಈ ಹೊತ್ತಿನ ಪ್ರಸಾರದಲ್ಲಿ ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದವನ್ನು ಆಲಿಸ್ತಾ ಇದ್ದೀರಿ. ಸಾಕಷ್ಟು ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿ ಹೇಳುತ್ತಾ ಇದ್ದಾರೆ, ಅಪರೂಪದ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಿ, ಹಾಗೆ ಆಲಿಸ್ತಾ ಆಲಿಸ್ತಾ ಖುಷಿಯಾಗ್ತಾ ಇದೆ ಅಂತ. ಈಗ ಕೇಳಿ ಶ್ವೇತ ಗುಲಾಬಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಇರುವಂತಹ ಈ ಗೀತೆಗೆ ಕಲ್ಯಾಣ್ ವೆಂಕಟೇಶ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

ಕೇಳಿ ಬಾನಲ್ಲೇ ಬಾನಲ್ಲೇ ಮಧುಚಂದ್ರಕಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಿದ್ಧಲಿಂಗಯ್ಯ ಅವರ ಸಾಹಿತ್ಯವಿರುವಂತಹ ಈ ಹಾಡಿಗೆ ಹಂಸಲೇಖ ಅವರು ಸಂಗೀತ ಸಂಯೋಜನೆಯನ್ನು ನೀಡಿದ್ದಾರೆ.

ಪ್ರಿಯಮನಿನಾದ ಕಾರ್ಯಕ್ರಮವನ್ನು ಆಲಿಸ್ತಾ ಸಾಕಷ್ಟು ನಮ್ಮ ಕೇಳುಗರು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದರತ್ತ ಗಮನವನ್ನು ಹರಿಸುವುದಾದರೆ ಗೋಕಾಕ್ ತಾಲೂಕಿನ ಬೈರನಾಟಿ ಗ್ರಾಮದಿಂದ ದೇವರಾಜ್ ಕಿಲಾರಿ, ನಿವೃತ್ತ ಸೈನಿಕರು ಮತ್ತು ಅವರ ಮನೆಯವರು ಹೇಳ್ತಾ ಇದ್ದಾರೆ, ಪ್ರಿಯಮನಿನಾದ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಯಾಗಿದ್ದೇವೆ ಅಂತ. ಹಾಗೆ ಬಿಂದುಮತಿಯವರು ಕೂಡ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ, ಹಾಡುಗಳು ಸುಮಧುರವಾಗಿದೆ ಅಂತ ಅವರು ಹೇಳಿದರೆ, ನಾನೊಬ್ಬ ಕಳ್ಳ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ದಕ್ಕಾಗಿ ನಿಲಯಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಮಾರಸಂದ್ರ ಕೆಂಪರಾಜು ತುರುವೇಕೇರಿ ತುಮಕೂರಿನಿಂದ. ಅನುಷಾ ಅವರು ಹೇಳ್ತಿದ್ದಾರೆ, ಹೌದು ನಮ್ಮ ಅಜ್ಜಿ ಮಲಗುವ ಮುನ್ನ ಕಥೆಯನ್ನು ಹೇಳ್ತಾ ಇದ್ರು, ಅವರು ಕಾಲವಾದ ಬಳಿಕ ಈ ಸಮಯದಲ್ಲಿ ಆ ಜಾಗದಲ್ಲಿ ಬಾನುಲಿ ಬಂದಿದೆ, ಆಲಿಸ್ತಾ ಇದ್ರೆ ಬೇರೆ ಯಾವ ಸದ್ದು

ಕೇಳೋದಿಲ್ಲ ಅಂತ. ಧನ್ಯವಾದಗಳು ಅನುಷಾ ಅವರೇ. ಹಾಗೆ ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಾಜಕ್ತ, ಪ್ರತೀಕ್ಷಾ ಅವರು ಕೂಡ ಸಂದೇಶವನ್ನು ಕಳುಹಿಸಿ ಹಾಡುಗಳನ್ನು ಇಷ್ಟಪಟ್ಟಿದ್ದಾರೆ. ರಜನಿಯವರು ಇಟ್ಲಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಹಾಡಿನ ಮಧ್ಯೆ ಹಾಡಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾ ಇರೋದಕ್ಕೆ ಬಹಳನೇ ಖುಷಿ ಆಗ್ತಾ ಇದೆ. ನಿಲಯಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸುಮಧುರವಾದ ಪ್ರಣಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಅಂತ ಹೇಳಿದರೆ, ಶಾಂತಾಚಾರ ಬಿಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಬಹಳ ಉದ್ದವಾದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಮಯದ ಅಭಾವವಿದೆ, ಪ್ರೇಮನಿನಾದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಾ ಇದ್ದೀರಿ, ಧನ್ಯವಾದ ನಿಲಯಕ್ಕೆ ಅಂತ ಹೇಳಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಣ್ಣ ಧನ್ನಿ ಅವರು ಹೇಳ್ತಾ ಇದ್ದಾರೆ, ನಿದ್ರೆಗೆ ಜಾರುವ ಹೊತ್ತಿನಲ್ಲಿ ಪ್ರಣಯ ಗೀತೆಗಳು ಮನಸ್ಸಿಗೆ ಮುದ ನೀಡ್ತಾ ಇದ್ದಾವೆ. ಹಾಗೆ ಟಿಬಿ ಸರ್ಕಲ್ನಿಂದ ಚಿದಾನಂದ ಅವರು ಹೇಳ್ತಾ ಇದ್ದಾರೆ, ತಂಪಾದ ಹೊತ್ತಿನಲ್ಲಿ ಇಂಪಾದ ಹಾಡುಗಳು ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂತ. ಪ್ರೇಮ ಗೀತೆಗಳು ಪ್ರೇಮಿಗಳ ಮನಸ್ಸು ಮತ್ತು ಸೌಂದರ್ಯವನ್ನು ಕಾವ್ಯಾತ್ಮಕವಾಗಿ ವರ್ಣಿಸುತ್ತೆ ಅಂತ ಈ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳುಹಿಸಿಕೊಟ್ರೆ, ಸುಭಾನ್ ಕೋರಿಯವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಂದೇಶವನ್ನು ಕಳುಹಿಸಿಕೊಟ್ಟಂತಹ ಹಾಗೆ ಸಂದೇಶವನ್ನು ಕಳುಹಿಸದೆಯೂ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ವಿವಿಧ ಭಾರತೀಯ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮ. ಕೊನೆಯ ಗೀತೆಯೊಂದಿಗೆ ಮುಕ್ತಾಯಗೊಳಿಸೋಣ. ಮಂಗಳಸೂತ್ರ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವಂತಹ ಈ ಗೀತೆಗೆ ವಿದ್ಯಾಸಾಗರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶಾಂಘೈ ಸಹಕಾರ ಸಂಸ್ಥೆ ಎಸ್ಸಿಒ ಸಹಕಾರದ ಕುರಿತು ಭಾರತದ ದೃಷ್ಟಿಕೋನವು ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆ, ಸಂಪರ್ಕ ಮತ್ತು ಅವಕಾಶ ಎಂಬ ಚೌಕಟ್ಟಿನಿಂದ ಮಾರ್ಗದರ್ಶನ ಪಡೆಯುತ್ತಿದೆ. ಈ ದೃಷ್ಟಿಕೋನದಲ್ಲಿ ಮಧ್ಯ ಏಷ್ಯಾಕ್ಕೆ ಮಹತ್ವದ ಸ್ಥಾನವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ತಜಕಿಸ್ತಾನದಲ್ಲಿ ನಡೆದ ಎಸ್ಸಿಒ ಅಂತಾರಾಷ್ಟೀಯ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು ಮಾತನಾಡಿದರು. ಹುಮನಾಬಾದ್ನಿಂದ ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ AI-171 ವಿಮಾನಕ್ಕೆ ಸಂಬಂಧಿಸಿದ ದುರಂತದ ಕುರಿತು ಸಮಗ್ರ, ಸ್ವತಂತ್ರ, ನಿಷ್ಪಕ್ಷಪಾತ ಹಾಗೂ ಸಾಕ್ಷ್ಯಾಧಾರಿತ ತನಿಖೆ ನಡೆಸಲು ಬದ್ದವಾಗಿರುವುದಾಗಿ ವಿಮಾನ ಅಪಘಾತ ತನಿಖಾ ದಳ AAIB ತಿಳಿಸಿದೆ. ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಟೇಕ್ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸಂಭವಿಸಿದ್ದ ಈ ದುರ್ಘಟನೆಗೆ ಇಂದು 1 ವರ್ಷ ಪೂರ್ಣಗೊಂಡಿದೆ. ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಟೊರೊಂಟೊದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಕೆನಡಾ ಮತ್ತು ಬೋಸ್ನಿಯಾ ಹರ್ಜೆಗೋವಿನಾ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಸಮಯ 11:03:15. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.